0: ಶಿವಹಸ್ತೇ ನಿಧಾಯ ಚ ಮುಮೋದಾತೀವ ಮನಸಿ ತೀರ್ಣಕಾಮಹಾರ್ಣವ ವೇದಮಂತ್ರೇಣ ಗಿರಿಶೋ ಗಿರಿಜಾಕರ ಪಂಕಜಂ ಜಗ್ರಾಹ ಸ್ವಕರೇನಾಶು ಪ್ರಸನ್ನ ಪರಮೇಶ್ವರ ಕ್ಷಿತಿಂ ಸಂಸ್ಪೃಶ್ಯ ಕಾಮಸ್ಯ ಕೋದಾದಿತಿ ಮನು ಮುನೆ ಪಪಾಠ ಶಂಕರ ಪ್ರೀತ್ಯ ದರ್ಶಯನ್ ಲೌಕಿಕೀಂ ಗತಿಂ ಮಹೋತ್ಸವೋ ಮಹಾನಾಸೀ ಸರ್ವತ್ರ ಪ್ರಮುದಾವಹ ಬಭೂವ ಜಯ ಸಂರಾವೋ ದಿವಿ ಭೂಮ್ಯಂತರಿಕ್ಷಕೇ ಸಾಧು ಶಬ್ದಂ ನಮಃ ಶಬ್ದಂ ಚಕ್ರುಃ ಸರ್ವೇತಿ ಹರ್ಷಿತಾಃ ಗಂಧರ್ವಾ ಸೃಜುಃ ಪ್ರೀತ್ಯಾ ನೃತುಶ್ಚಾಪ್ಸರೋಗನಃ ಹಿಮಾಚಲಸ್ಯ ಪೌರಾಹಿ ಮುದುಶ್ಚಾತಿ ಚೇತಸಿ ಮಂಗಲಂ ಮಹದಾಸೀದ್ವೈ ಮಹೋತ್ಸವ ಪುರಸ್ಸರಂ ಅಹಂ ವಿಷ್ಣುಶ್ಚ ಶಕ್ರಶ್ಚ ನಿರ್ಜರಾ ಮುನಯೋಖಿಲಾಃ ಹರ್ಷಿತಾಹ್ಯಭವಂಶ್ಚಾತಿ ಪ್ರಫುಲ್ಲವಧನಾಂಬುಜಾಃ ಅದಶೈಲವರಃ ಸೋದಾತ್ ಸುಪ್ರಸನ್ನೋ ಹಿಮಾಚಲಃ ಶಿವಾಯ ಕನ್ಯಾದಾನಸ್ಯ ಸಾಂಗತಾಂ ಸುಯಥೋಚಿತಾಂ ತಥೋ ಬಂಧುಜನಾಸ್ತಸ್ಯ ಶಿವಾಂ ಸಂಪೂಜ್ಯ ಭಕ್ತಿತಃ ತದ ಶಿವಾಯ ಸದ್ರವ್ಯಂ ನಾನಾವಿಧಿ ವಿಧಾನದಃ ಹಿಮಾಲಯಸ್ತುಷ್ಟಮನಃ ಪಾರ್ವತೀ ಶಿವ ಪ್ರೀತಯೇ ನಾನಾವಿಧಾನಿ ದ್ರವ್ಯಾನಿ ದದೌ ತತ್ರ ಮುನೀಶ್ವರ ಕೌತುಕಾನಿ ದದೌ ತಸ್ಮೈ ರತ್ನಾನಿ ವಿವಿಧಾನಿ ಚ ಚಾರುರತ್ನ ವಿಕಾರಾನಿ ಪಾತ್ರಾನಿ ವಿವಿಧಾನಿ ಚ ಗವಾಂ ಲಕ್ಷಂ ಹಯಾನಾಂ ಚ ಸಜ್ಜಿತಾನಾಂ ಶತಂ ತಥಾ ದಾಸೀನಾಂ ಅನುರಕ್ತಾನಾಂ ಲಕ್ಷಂ ಸದ್ರವ್ಯಭೂಷಿತಂ ನಾಗಾನಾಂ ಶತಲಕ್ಷಂ ಹಿ ರಥಾನಾಂ ಚ ತಥಾ ಮುನೆ ಸುವರ್ಣ ಜಟಿತಾನಾಂ ಚ ರತ್ನಸಾರ ವಿನಿರ್ಮಿತಂ ಇತ್ತಂ ಹಿಮಾಲಯೋ ದತ್ವಾ ಸ್ವಸುತಾಂ ಗಿರಿಜಾಂ ಶಿವಾಂ ಶಿವಾಯ ಪರಮೇಶಾಯ ವಿಧಿನಾಪಕೃತಾರ್ಥದಾಂ ಅತಶೈಲವರೋ ಮಾಭ್ಯಂದಿನೋಕ್ತ ಸ್ತೋತ್ರತೋ ಮುದಾ ತುಷ್ಟಾವ ಪರಮೇಶಾನಂ ಸದ್ಗಿರಾ ಸುಕೃತಾಂಜಲಿಃ ತತೋ ವೇದವಿದಾ ತೇನಾಜ್ಞಪ್ತಾ ಮುನಿಗಣಾ ಸದಾ ಶಿರೋಭಿಷೇಕಂ ಚಕ್ರುಸ್ತೇ ಶಿವಾಯಾಃ ಪರಮೋತ್ಸವಾಃ ದೇವಾವಿಧಾನಮುಚ್ಚಾರ್ಯ ಪರ್ಯಕ್ಷಣವಿಧಿಂ ಯದುಃ ಮಹೋತ್ಸವಸ್ತದಾ ಚಾಸೀನ್ ಮಹಾನಂದಕರೋ ಮುನೇ ಇತಿ ಶ್ರೀ ಶಿವಮಹಾಪುರಾಣೇ ದ್ವಿತೀಯಾಯಾಂ ರುದ್ರಸಂಹಿತಾಯಾಂ ತೃತೀಯೇ ಪಾರ್ವತೀಖಂಡೇ ಕನ್ಯಾದಾನವರ್ಣನಂ ನಾಮ ಅಷ್ಟಚತ್ವಾರಿಂಶೋಧ್ಯಾಯಃ. ಓಂ ಶ್ರೀ ಶಿವಮಹಾಪುರಾಣಂ ರುದ್ರಸಂಹಿತೈ ಪಾರ್ವತೀಖಂಡಂ ಶಿವಪಾರ್ವತಿ ಕಲ್ಯಾಣವರ್ಣನಂ என்கின்ற 48வது அத்தியாயம் பூர்த்தி. ஓம்
1: ஓம் நம சிவாய. யூ ஆர் லிஸ்னிங் டு சைவம் டாட் ஆர்க் ரேடியோஸ் 24/7 ஸ்பிரிச்சுவல் சேனல்ஸ் ஃப்ரம் சைவம் டாட் ஆர்க். ஓம் நம சிவாய.
0: ஓம் பார்வதீகண்டம் 49வது அத்தியாயம் ஆரம்பம். ஓம் பிரம்மோவாச அதோ மமாத்யா விப்ரை சம்ஸ்தாப்யானலமீஸ்வர ஹோமம் சகார தத்ரைவம் மங்கே சம்ஸ்தாப்ய பார்வதீம் ருக்கிருசாம மந்திரைச்ச ஆஹுதிம் வன்னௌ ததௌ சிவஹ லாஜாஞ்சலிம் ததௌ காலீ பிராதா மைநாக சம்யகஹ அத காலீ சிவஸ்சோபௌ சக்ரதுர்விதிவன் முதா வன்னி பிரதக்ஷிணாம் தாத லோகாச்சாரம் விதாய ச தத்ராத்புதமலம் சக்ரே சரிதம் கிரிஜாபதிஹி ததேவ சுணு தேவர்ஷே தவ ஸ்நேஹாத்ப்ரவீம்யஹம் தஸ்மின்னவசரே சாஹம் சிவ மாயா விமோஹிதஹ அபஷ்யன் சரணே தேவ்யா நகேந்துஞ்ச மனோஹரம் தர்சனாதசி ச ததாபூவம் தேவமுனேயஹம் மதனேன சமாவிஷ்டோதீவ க்ஷுபிதமானதஹ முஹுர்முஹுரபஷ்யம் வை ததங்கம் ஸ்பரமோஹிதஹ ததஸ தர்சனாத்ஸத்யோ வீர்யம் மே ப்ராச்சுதத்புவி ரேதசா க்ஷரதாதேன ಅಲ್ಲಜ್ಜಿತೋ ಹಂಬಿತಾಮಹಾಂ ಮುನೇ ವ್ಯಮರ್ಧಂ ದಚ್ಛಿಷ್ಣಂ ಚರಣಾಭ್ಯಾಮಿ ಗೋಪಯನ್ ತಜ್ಞಾತ್ವಾಚ ಮಹಾದೇವಶ್ಚುಕೋಪಾದೀವ ನಾರದ ಹಂತುಮೈ ಚ ತದಾ ಶೀಘ್ರಂ ಮಾಂ ವಿಧಿಂ ಕಾಮಮೋಹಿತಂ ಹಾಹಾಕಾರೋ ಮಹಾನಾಧಿ ತತ್ರ ಸರ್ವತ್ರ ನಾರದ ಜನಾಶ್ಚ ಕಂಪಿರೇ ಸರ್ವೇ ಭಯಮಾಯಾತಿ ವಿಶ್ವಭೃದ ತತಸ್ತಂತುಷ್ಟೂಶ್ಚಂಭುಂ ವಿಶ್ವಾದ್ಯಾ ನಿರ್ಜರಾ ಮುನೇ ಸಕೋಪಂ ಪ್ರಜ್ವಲಂತಂ ತಂ ತೇಜಸಾ ಹಂತುಮುದ್ಯತಂ ದೇವಾಭೂತುಃ ದೇವದೇವ ಜಗದ್ವ್ಯಾಪಿನ್ ಪರಮೇಶ ಸದಾಶಿವ ಜಗದೀಶ ಜಗನ್ನಾಥ ಸಂಪ್ರಸೀದ ಜಗನ್ಮಯ ಸರ್ವೇಷಾಮಿ ಭಾವಾನಾಂ ತ್ವಮಾತ್ಮ ಹೇತುರೀಶ್ವರಃ ನಿರ್ವಿಕಾರೋ ವ್ಯಯೋ ನಿತ್ಯೋ ನಿರ್ವಿಕಲ್ಪೋಕ್ಷರಃ ಪರಃ ಆದ್ಯಂತಾವಸ್ಯ ಯನ್ಮಧ್ಯಂ ಇದಮನ್ಯದಹಂ ಬಹಿಃ ಯತೋ ವ್ಯಯಃ ಸನೈತಾನಿ ತತ್ಸತ್ಯಂ ಬ್ರಹ್ಮ ಚೇದ್ಭವಾನ್ ತವೈವ ಚರಣಾಭೋಜಂ ಮುಕ್ತಿಕಾಮಾ ದಡವ್ರತಃ ವಿಸೃಜ್ಯೋಭಯತಸ್ತಂಗಂ ಮುನಯಃ ಸಮುಪಾಸತೆ ತಂ ಬ್ರಹ್ಮಪೂರ್ಣಮೃತಂ ವಿಶೋಕಂ ನಿರ್ಗುಣಂ ಪರಂ ಆನಂದಮಾತ್ರಮವ್ಯಘ್ರಂ ಅವಿಕಾರಮನಾತ್ಮಕಂ ವಿಶ್ವಸ್ಯ ಹೇತುರುದಯಸ್ಥಿತಿ ಸಂಯಮನಸ್ಯ ಹಿ ತದಪೇಕ್ಷಿತಯಾತ್ಮೇಶೋ ಅನಪೇಕ್ಷಸರ್ವದಾ ವಿಭುಃ ಏಕಸ್ತ್ವಮೇವ ಸದಸದ್ವಯಂ ಅದ್ವಯಮೇವ ಚ ಸ್ವರ್ಣಂ ಕೃತಾಕೃತಮಿವ ವಸ್ತುಭೇದೋ ನ ಚೈವ ಹಿ ಅಜ್ಞಾತತಸ್ತ್ವಯಿ ಜನೈರ್ ವಿಕಲ್ಪೋ ವಿದಿತೋ ಯದಃ ತಸ್ಮಾತ್ ಭ್ರಮಪ್ರತೀಕಾರೋ ನಿರುಪಾಧೇತ್ ನ ಹಿ ಸ್ವತಃ ಧನ್ಯಾವಯಂ ಮಹೇಶಾನ ತವ ದರ್ಶನ ಮಾತ್ರತಃ ಕೃತಭಕ್ತಜನಾನಂದ ಪ್ರದಶಂಭೋ ದಯಾಂ ಕುರು ತ್ವಾದಿಸ್ತ್ವಮನಾದಿಶ್ಚ ಪ್ರಕೃತೇಸ್ತ್ವಂ ಪರಃ ಪುಮಾನ್ ವಿಶ್ವೇಶ್ವರೋ ಜಗನ್ನಾಥೋ ನಿರ್ವಿಕಾರಃ ಪರಾತ್ಪರಃ ಯೋಯಂ ಬ್ರಹ್ಮಾದಿರಸಾ ವಿಶ್ವಮೂರ್ತಿಃ ಪಿತಾಮಹಃ ತ್ವತ್ಪ್ರಸಾದಾತ್ ಪ್ರಭೋ ವಿಷ್ಣುಸ್ತತ್ವೇದ ಪುರುಷೋತ್ತಮಃ ಕಾಲಾಗ್ನಿರುದ್ರಸ್ತಪಸಾ ಪರಮಾತ್ಮಾ ಗುಣೈಃ ಪರಂ ಸದಾಶಿವೋ ಮಹೇಶಾನಃ ಸರ್ವವ್ಯಾಪೀ ಮಹೇಶ್ವರಃ ವ್ಯಕ್ತಂ ಮಹಚ್ಚ ಭೂತಾದಿಸ್ತನ್ಮಾತ್ರಾಣೀಂದ್ರಿಯಾನಿ ಚ ತ್ವಯೈವಾಭಿಧಿಷ್ಠಿತಾನ್ಯೇವ ವಿಶ್ವಮೂರ್ತೇ ಮಹೇಶ್ವರ ಮಹಾದೇವ ಪರೇಶಾನ ಕರುಣಾಕರ ಶಂಕರ ಪ್ರಸೀದದೇವ ದೇವೇಶ ಪ್ರಸೀದ ಪುರುಷೋತ್ತಮ ವಾಸಾಂಸಿ ಸಾಗರಾ ಸಪ್ತ ದಿಶಶ್ಚೈವ ಮಹಾಭುಜಾಃ ದೇವರ್ಮೂರ್ಧಾತೆ ವಿಭೋರ್ನಾಭಿಃ ಹಂ ವಾಯುರ್ನಾಸಿಕಾತತಃ ಚಕ್ಷೂಂಸ್ಯಗ್ನಿ ರವಿಸ್ಸೋಮಃ ಕೇಶಾ ಮೇಘಾ ತವ ಪ್ರಭೋ ನಕ್ಷತ್ರತಾರಕಾದ್ಯಾಶ್ಚ ಗ್ರಹಾಶ್ಚೈವ ವಿಭೂಷಣಂ ಕಥಂ ಸ್ತೋಷ್ಯಾಮಿ ದೇವೇಶ ತ್ವಾಂ ವಿಭೋ ಪರಮೇಶ್ವರ ವಾಚಾಮ ಗೋಚರೋಸಿ ತ್ವಂ ಮನಸಾ ಚಾಪಿ ಶಂಕರ ಪಂಚಸ್ಯಾಯ ಚ ರುದ್ರಾಯ ಪಂಚಾಶತ್ ಕೋಟಿ ಮೂರ್ತಯೇ ತ್ರಯಧಿಪಾಯ ವರಿಷ್ಠಾಯ ವಿದ್ಯಾದತ್ವಾಯ ತೇ ನಮಃ ಅನಿರ್ದೇಶ್ಯಾಯ ನಿತ್ಯಾಯ ವಿದ್ಯುಜ್ವಾಲಾಯ ರೂಪಿಣೇ ಅಗ್ನಿವರ್ಣಾಯ ದೇವಾಯ ಶಂಕರಾಯ ನಮೋ ನಮಃ ವಿದ್ಯುತ್ಕೋಟಿ ಪ್ರತೀಕಾಶಂ ಅಷ್ಟಕೋನಂ ಸುಶೋಭನಂ ರೂಪಮಾಸ್ತಾಯ ಲೋಕೇಸ್ಮಿನ್ ಸಂಸ್ಥಿತಾಯ ನಮೋ ನಮಃ ಬ್ರಹ್ಮೋವಾಚ ಇತ್ಯಾಕರ್ಣ್ಯವಚಸ್ತೇಷಾಂ ಪ್ರಸನ್ನಃ ಪರಮೇಶ್ವರಃ ಬ್ರಹ್ಮನೋ ಮೇ ದದೌ ಶೀಘ್ರಂ ಅಭಯಂ ಭಕ್ತವತ್ಸಲಃ ಅಥ ಸರ್ವೇ ಸುರಾಸ್ತತ್ರ ವಿಷ್ಮಾದ್ಯಾಮುನಯಸ್ತಥಾ ಅಭವನ್ ಸುಸ್ಮಿತಾಸ್ತಾತ ಚಕ್ರುಶ್ಚ ಪರಮೋತ್ಸವಂ ಮಮ ತದ್ರೇತಸಾದಾದ ಮರ್ದಿತೇನ ಮುಹುರ್ಮುಹುಃ ಅಭವನ್ ಕನಕಾಸ್ತತ್ರ ಭೂರಿಜಃ ಪರಮೋಜ್ವಲಃ ಋಷಯೋ ಬಹವೋ ಜಾತಾಂ ವಾಲಕಿಲ್ಯಾ ಸಹಸ್ರಜಃ ಕನಕೈಸ್ತೈಶ್ಚ ವೀರ್ಯಶ್ಚ ಪ್ರಜ್ವಲದ್ಭಿ ಸ್ವತೇಜಸಾ ಅದತೆ ಋಷಯಃ ಸರ್ವೇ ಉಪತಸ್ತುಸ್ತದಾ ಮುನೇ ಮಮಾಂತಿಕಂ ಪರಪ್ರೀತ್ಯ ತಾತದಾದೇದಿ ಚಾಬ್ರುವನ್ ಈಶ್ವರೇ ಚ ಪ್ರಯುಕ್ತೇನ ಪ್ರೋಕ್ತಾಸ್ತೇ ನಾರದೇನ ಹಿ ವಾಲಕಿಲ್ಯಾದು ತೇ ತತ್ರ ಕೋಪಯುಕ್ತೇನ ಚೇತಸಾ ನಾರದ ಉವಾಚ ಗಚ್ಚಧ್ವಂ ಸಂಗತಾ ಯೂಯಂ ಪರ್ವತಂ ಗಂಧಮಾಧನಂ ಸ್ಥಾತವ್ಯಂ ಭವದ್ಭಿಶ್ಚ ನಹಿ ವೋತ್ರ ಪ್ರಯೋಜನಂ ತತ್ರ ಗತ್ವಾ ತಪಶ್ಚಾದಿ ಭವಿತಾರೋ ಮುನೀಶ್ವರಾಃ ಸೂರ್ಯಶಿಷ್ಯಾ ಶಿವಸ್ಯೈವಾಗ್ಯಯಾ ಮೇಘದಿದಂ ತ್ವಿದಂ ಬ್ರಹ್ಮೋವಾಚ ಇತ್ಯುಕ್ತಾಸೇ ತದಾ ಸರ್ವೇ ವಾಲಕಿಲ್ಯಾ ಚ ಪರ್ವತಂ ಸತ್ವರಂ ಪ್ರಯೋರ್ನತ್ವಾ ಶಂಕರಂ ಗಂಧಮಾಧನಂ ವಿಶ್ವಾದಿಭಿಸ್ತದಾ ಭೂವಂ ಶ್ವಾಸಿತೋಹಂ ಮುನೀಶ್ವರಂ ನಿರ್ಭಯಃ ಪರಮೇಶಾನ ಪ್ರೇರಿತೈಸ್ತೈರ್ಮಹಾದ್ವಿಃ ಅಸ್ತವಂಜಾಪಿ ಸರ್ವೇಷಂ ಶಂಕರಂ ಭಕ್ತವತ್ಸಲಂ ಸರ್ವಕಾರ್ಯಕರಂ ಯಾತ್ಪಾ ದುಷ್ಟಗರ್ವಾಪಹಾರಕಂ ದೇವದೇವ ಮಹಾದೇವ ಕರುಣಾಸಾಗರ ಪ್ರಭೋ ತ್ವಮೇವ ಕರ್ತಾ ಸರ್ವಸ್ಯ ಭರ್ತಾ ಹರ್ತಾ ಚ ಸರ್ವಥಾ ಸದಿಚ್ಛಯಾ ಹಿ ಸಕಲಂ ಸ್ಥಿತಂ ಹಿ ಸಚರಾಚರಂ ಸಂಧ್ಯಾಂ ಯಥಾ ಬಲೀವರ್ಧಾ ಮಯಾ ಜ್ಞಾತಂ ವಿಶೇಷತಃ ಇತ್ಯೇವ ಮುಕ್ತ್ವಾ ಸೋಹಂ ವೈ ಪ್ರಣಾಮಂ ಚ ಕೃತಾಂಜಲಿಃ ಅನ್ಯೇಪೇ ತುಷ್ಟುವಃ ಸರ್ವೇ ವಿಶ್ವಾದ್ಯಾಸ್ತಂ ಮಹೇಶ್ವರಂ ಅಥಾಕರಣ್ಯನುತಿಂ ಶುದ್ಧಾಂ ಮಮ ದೀನತಯಾ ತದಾ ವಿಶ್ವಾದೀನಾಂ ಚ ಸರ್ವೇಷಾಂ ಪ್ರಸನ್ನೋಭೂನ್ ಮಹೇಶ್ವರಃ ತದೌ ಸೋತಿವರಂ ಮಹ್ಯಂ ಅಭಯಂ ಪ್ರೀತಮಾನತಃ ಸರ್ವೇ ಸುಖಮತೀವಾಪುರ್ ಅತ್ಯಮೋದಮಹಂ ಮುನೇ ಇತಿ ಶ್ರೀ ಶಿವ ಮಹಾಪುರಾಣೇ ದ್ವಿತೀಯಾಯಾಂ ರುದ್ರ ಸಂಹಿತಾಯಾಂ ತೃತೀಯೇ ಪಾರ್ವತೀಖಂಡೇ ವಿಧಿಮೋಹವರ್ಣಮಾಮ ನವಚತ್ವಾರಿಂಶೋಧ್ಯಾಯಃ ಓಂ ಶ್ರೀ ಪಾರ್ವತೀಖಂಡಂ 49ನೇ ಅಧ್ಯಾಯ ಪೂರ್ತಿ ಓಂ
2: ಓಂ ನಮಃ ಶಿವಾಯ ಡಿಯರ್ ಯೂಸರ್ಸ್ ಆಫ್ shaivam.org ವಿ ಆರ್ ವೆರಿ ಮಚ್ ಡಿಲೈಟೆಡ್ ಟು ದಟ್ ಯು ಆಲ್ ನೋ ದಟ್ ಡ್ಯೂ ಟು ದ ಶವರ್ ಆಫ್ ಗ್ರೇಸ್ ಫ್ರಮ್ ಅಲ್ಮೈಟಿ ಲಾರ್ಡ್ ಶಿವ ಅಂಡ್ ದಿ ಕಂಟಿನ್ಯೂಸ್ ಸಪೋರ್ಟ್ ಫ್ರಮ್ ಎಸ್ಟೀಮ್ಡ್ ಯೂಸರ್ಸ್ ಲೈಕ್ ಯು ಅವರ್ shaivam.org ವೆಬ್ಸೈಟ್ ಹ್ಯಾಡ್ ಪಾಸ್ಡ್ 26 ಸಕ್ಸಸ್ಫುಲ್ ಇಯರ್ಸ್ ಆಫ್ ಸರ್ವಿಸ್ ಇನ್ ದ ವರ್ಲ್ಡ್ ಆಫ್ ಶೈವಂ ಆ್ಯಂಡ್ ಇಟ್ ಈಸ್ ಆಲ್ ಸೆಟ್ ಟು ಸಸ್ಟೈನ್ ದ ಸೇಮ್ ವಿತ್ ಲಾಟ್ ಮೋರ್ ನ್ಯೂ ಫೀಚರ್ಸ್ ಇನ್ ದ ಫೋರ್ಥ್ ಕಮಿಂಗ್ ಇಯರ್ಸ್ ಆಸ್ ವೆಲ್ ಆ್ಯಡಿಂಗ್ ಟು ದಟ್ ಲೈಕ್ ಒನ್ ಮೋರ್ ಡೈಮಂಡ್ ಎಂಬೆಡೆಡ್ ಟು ದ ಗೋಲ್ಡನ್ ಕ್ರೌನ್ ವಿ ಆರ್ ಪ್ಲೀಸ್ಡ್ ಟು ಇನ್ಫಾರ್ಮ್ ದ ಎಕ್ಸಿಸ್ಟೆನ್ಸ್ ಆಫ್ ಎ ನ್ಯೂ ರೇಡಿಯೋ ಶಿವತತ್ವಂ ಸ್ಪೆಸಿಫಿಕಲಿ ಡಿಸೈನ್ ಟು ಟೆಲಿಕಾಸ್ಟ್ ಶೈವ ಡಿಸ್ಕೋಸಸ್ It's a humble request to you to listen that as well and extend your support. Now you can listen all the Shaiva discourses being scheduled in Shaiva Lahari and Thiruneriya Tamilosi radios in Shiva Tattvam radio only. Thanks for your esteemed support. Om Namah Shivaya.
3: Dear listeners of Shaivam.org, the following is Shukla Yajurvedam, Madhyandina Shaka, Adhyayam 21.

ದಿಂದರಸಿಯಸುತ್ತರಾಮಣಃ ಪರ್ಯಾಧಾಮಾನ್ಯಯಾಟ್ಸವಿತುಃ ಪರ್ಯಾಧಾಮಾನ್ಯಯಾಡ್ವರುಣಸ್ಯ ಪರ್ಯಾಧಾಮಾನ್ಯಯಾಡ್ವನಸ್ಪತೇ.

ಈ ಗುಡಿಯೊಳಗೊಂದು ದೇವರನ್ನು ಸ್ಥಾಪನೆ ಮಾಡಿದ್ರು, ಶಿಲಾ ದೇವರನ್ನು ಸ್ಥಾಪನೆ ಮಾಡಿರ್ತಾರೆ. ಆ ದೇವರನ್ನು ಯಾರು ಮಾಡಿದ್ರು ಅಂದ್ರೆ ಯಾವೊಬ್ಬ ಶಿಲ್ಪಿ ಆ ದೇವರನ್ನು ನಿರ್ಮಾಣ ಮಾಡಿರ್ತಾರೆ. ಆಮೇಲೆ ಗುರುಗಳು ಜಗದ್ಗಳು ಬಂದು ಅದಕ್ಕೆ ಸಂಸ್ಕಾರ ಮಾಡಿ ಅದರಲ್ಲಿರ್ತಕ್ಕಂಥ ಶಿಲಾತ್ವವನ್ನು ದೂರ ಮಾಡಿ ಮಂತ್ರ ಸಂಸ್ಕಾರ ಮಾಡಿ ಸ್ಥಾಪನೆ ಮಾಡಿರ್ತಾರೆ. ಅದನ್ನು ಮಾಡಿದವರು ಯಾರೋಪ ಅಂದ್ರೆ ಮನುಷ್ಯ ದೇಹ ಧಾರಿರ್ತಕ್ಕಂಥ ಗುರುಗಳು ಆಚಾರ ಸ್ಥಾಪನೆ ಮಾಡಿರ್ತಾರೆ. ಹೀಗ ಗುಡಿಯೊಳಗಿರ್ತಕ್ಕಂಥ ದೇವರು, ದೇವರ ಪ್ರಾಣ ಪ್ರತಿಷ್ಠಾಪನೆ ಮಾಡತಕ್ಕಂಥ ಎಲ್ಲರೂ ಕೂಡ ಮನುಷ್ಯ ದೇಹಧಾರಿಗಳೇ. ಆದರೆ ಈ ದೇಹ ಅನ್ನುವಂಥದ್ದೇನದಲ್ಲ, ಈ ಗುಡಿ ಇದು ಮನುಷ್ಯರು ಮಾಡಿದ್ದಲ್ಲ, ಇದು ದೇವರೇ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ದಿವ್ಯ ದೇವಾಲಯ ಅಂತ ಕರೆದಾರ. ಅದಕ್ಕೆ ಉಪನಿಷತ್ನಲ್ಲಿ ಬಹಳ ಸುಂದರವಾದ ಮಾತು ಬರ್ತದ, ತತ್ ಸೃಷ್ಟುವ ತದೇವಾನು ಪ್ರಾವಿಶತ್. ಈ ದೇಹ ಅನ್ನುವಂಥದ್ದು ಯಾವಾಗ ತಾಯಿ ಗರ್ಭದಲ್ಲಿ ನಿರ್ಮಾಣವಾಗ್ತದ, ನಿರ್ಮಾಣವಾದ ಮೇಲೆ ಆ ಸೃಷ್ಟಿಯಾಗಿರ್ತಕ್ಕಂಥ ದೇವಾಲಯದೊಳಗ ಪರಮಾತ್ಮ ಸ್ವತಃ ತಾನೇ ಮೂರ್ಧಾನಂಬಿತ್ವ ಪ್ರಾವಿಶತ್ ಅಂತ ಹೇಳ್ತಾರೆ. ಈ ಮಸ್ತಕವನ್ನು ಭೇದಿಸಿ ಪರಮಾತ್ಮ ಒಳಗ ತಾನೇ ಬಂದು ಕೂತ್ಕೊಂಡನಿಲ್ಲ, ಯಾರು ಪ್ರತಿಷ್ಠಾಪನೆ ಮಾಡಿಲ್ಲ ದೇವರನ್ನು. ಹೆಂಗ ಗುಡಿ ಕಟ್ಟಿ ಗುಡಿಯೊಳಗೆ ನಾವು ಗುರುಗಳ ಕಡೆಯಿಂದ ದೇವರನ್ನು ಪ್ರತಿಷ್ಠಾಪನೆ ಮಾಡಿಸ್ತೀವಿ, ಹಾಗೆ ನಮ್ಮ ದೇಹ ಎಂಬತಕ್ಕಂಥ ದೇವಾಲಯದೊಳಗ ಯಾರಾದರೂ ಬಂದು ದೇವರನ್ನು ಪ್ರತಿಷ್ಠಾಪನೆ ಮಾಡಿಲ್ಲ, ಆತನು ಸ್ವತಃ ಸ್ವಯಂಭುವಾಗಿ ಒಳಗೆ ಬಂದು ಕೂತುಕೊಂಡಿದ್ದಾನೆ. ಅದಕ್ಕೆ ತಾನೇ ನಿರ್ಮಾಣ ಮಾಡಿ ತಾನೇ ಒಳಗೆ ಕೂತುಕೊಂಡಿದ್ದಾನೆ ದೇವರು, ಆದರೂ ನಮಗೆ ಯಾಕೆ ಕಾಣಂಗಿಲ್ಲ ಅಂದ್ರೆ ನಮ್ಮ ದೃಷ್ಟಿ ಅಂತರ್ಮುಖವಾಗಿಲ್ಲ ಅಂತ. ಅದಕ್ಕೆ ಯೋಗ ಶಿವಯೋಗ ಏನ್ ಹೇಳ್ತದ, ನಮಗೂ ಹೊರಗೆ ಲಿಂಗವನ್ನು ಪೂಜಾ ಮಾಡ್ಲಿಕ್ಕೆ ಕೊಟ್ಟಿದ್ರು ಕೂಡ ಈ ಹೊರಗಿಂದ ಪೂಜಾ ಮಾಡಿ ಹೋಗ್ರಿ ಅಂತ ಹೇಳ್ತಾ ಇಲ್ಲದು, ಇನ್ನೂ ಒಳಗ ಪ್ರಾಣಲಿಂಗವನ್ನ ಭಾವಲಿಂಗವನ್ನ ಅನುಸಂಧಾನ ಮಾಡಬೇಕಂತಂದಾಗ ಇದನ್ನು ಹೊರಗೆ ನೀವು ನೋಡ್ತಾ ಇರಬೇಕು. ನಿಮ್ಮ ದೃಷ್ಟಿ ಹೊರಗಿದ್ರು ಕೂಡ ಲಕ್ಷ್ಯ ಅನ್ನುವಂಥದ್ದು ಒಳಗೆ ಹೋಗಿ ಅಲ್ಲಿ ಒಳಗಿನ ಅಂತರಂಗದಲ್ಲಿ ಆ ಲಿಂಗವನ್ನು ಅನುಸಂಧಾನ ಮಾಡಬೇಕು ಅಂತಾರೆ. ಹೇಗೆ ರೈತರು ಹೊಲಕ್ಕೆ ಹೋಗಬೇಕಾದ್ರೆ ನೀವು ಬುತ್ತಿ ಅಂತ ಕಟ್ಕೊಂಡು ಹೋಗ್ತೀರಿ, ಬಟ್ಟೆಯೊಳಗೆ ರೊಟ್ಟಿ ಪಲ್ಲೆ ಎಲ್ಲಾನು ಹಾಕಿ ಬಟ್ಟೆ ಕಟ್ಟಿಕೊಂಡು ಕೆಲವು ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಬೆನ್ನಿಗರ ಕಟ್ಕೊಂಡು ಹೋಗ್ತಾರೆ ಅಥವಾ ಹೊಟ್ಟಿಗರ ಕಟ್ಕೊಂಡು ಹೋಗ್ತಾರೆ, ಅಂದ್ರೆ ನಮ್ ಬುತ್ತಿ ನಮ್ ಜೊತೆಗೆ ಇರಬೇಕು ಅಂತ ಕಟ್ಕೊಂಡು ಹೋಗಿರ್ತಾರೆ. ಆ ಬುತ್ತಿ ಎಲ್ಲ ಸರಿಯಾಗಿ ಮಾಡಿ ಹೊಟ್ಟೆ ಮೇಲೆ ಅದನ್ನ ಕಟ್ಕೊಂಡು ಸುಮ್ಮನೆ ಹಂಗ ಸಜಿಸ್ತಾನ ಬಿಚ್ಚಬೇಡ್ರಿ, ಊಟನು ಮಾಡಬೇಡ್ರಿ, ಹೊಟ್ಟೆ ತುಂಬುತ್ತದನು ಅಂತಾರ. ಅಲ್ಲದಾಗ ಕೆಲಸ ಮಾಡ್ಕೊಂತಿರು, ಹೊಟ್ಟೆ ಮೇಲೆ ಕಟ್ಟೆದಲ್ಲ ಬುತ್ತಿಯನ್ನು ಮತ್ ಬಿಸ್ತಿ ಅದಕ್ಕೆ ಅದನ್ನು ಊಟ ಯಾಕೆ ಮಾಡ್ತಿದ್ದಿ ಅಂದ್ರೆ ಅದನ್ನು ಬಿಚ್ಚಲಾರದ ಊಟ ಮಾಡಲಾರದ ತೃಪ್ತಿ ಆಗದಲ್ಲ. ಅದಕ್ಕೆ ಹೊಟ್ಟೆಯ ಮೇಲೆ ಕಟ್ಟೋಗರವ ಕಟ್ಟಿದರೆ ತೃಪ್ತಿಯಾಗಬಲ್ಲದೆ ಅಂತ ಕೇಳ್ದ. ಬುತ್ತಿ ಹೊಟ್ಟೆಗ ಹೋಗುದು ಕರೆ ಬರದ, ಹೊಟ್ಟೆ ಮೇಲೆ ಕಟ್ಟಿದ್ರೆ ತೃಪ್ತಿ ಆಗದಲ್ಲ, ಅದನ್ನು ಬಿಚ್ಚಬೇಕು, ಹೇಗೆ ಊಟ ಮಾಡಬೇಕು. ಅದೇ ಪ್ರಕಾರವಾಗಿ ನಮ್ಮ ಆಚಾರ್ಯರು ನಮ್ಮ ಕೈಯಲ್ಲಿ ಇಷ್ಟಲಿಂಗ ಅಂತ ಕೊಟ್ರು, ಅದನ್ನ ಅಂಗೈಲಿ ಹಿಡ್ಕೊಂಡು ಪೂಜೆ ಮಾಡು, ಪೂಜೆ ಆದ ಮೇಲೆ ದೇಹದ ಮೇಲೆ ಧರಿಸಿಗೋ ಅಂತಂದ್ರು. ಹೊಟ್ಟೆ ಮೇಲಾರ ಕಟ್ಟುಗೋ, ಎದೆ ಮೇಲಾರ ಕಟ್ಟುಗೋ, ಕಂಠಕ್ಕರ ಕಟ್ಟುಗೋ, ರಟ್ಟೆ ಮೇಲಾರ ಕಟ್ಟುಗೋ ಅಂತ ತಿಳ್ಕೊಂಡು ಮಸ್ತಕ ಮೇಲೆ ಕಟ್ಟುಗೊಂದು ಸ್ಥಾನ ಹೇಳಿದ. ಪರಂತು ಅದನ್ನು ಕಟ್ಟಿರೋ ಉದ್ದೇಶ ಏನು ಅಂದ್ರೆ ಯಾವ ಲಿಂಗವನ್ನು ನಮಗೆ ಹೊರಗೆ ಕೊಟ್ಟಿದ್ದಾರೆ ಅದೇ ಆಕಾರದ ಜ್ಯೋತಿರ್ಲಿಂಗ ಅನ್ನುವಂಥ ನಮ್ಮೊಳಗಿದಾವೆ, ಅವನು ನೋಡ್ಲಿಕ್ಕೆ ಇದೊಂದು ಸಾಧನ ಅಂತ ತಿಳ್ಕೊಂಡು ಕೊಟ್ಟಾರ ಅಂತ ಹೇಳ್ತಾರೆ. ಹಾಗೆ ಕತ್ತಲೆಯಲ್ಲಿ ಹೋಗಬೇಕಾದ್ರೆ ಒಂದು ಕಂದೀಲನ್ನು ಅಥವಾ ಒಂದು ಬ್ಯಾಟ್ರಿ ತೆಗೆದುಕೊಂಡು ಹೆಂಗೆ ನಾವು ಹೋಗ್ತೀವೋ ಹಾಗ ಒಳಗ ನಾವು ಹೋಗಬೇಕಾದ್ರೆ ಇದು ಲಿಂಗ ಅನ್ನುವಂಥದ್ದು, ಇಷ್ಟಲಿಂಗ ಅನ್ನುವಂಥದ್ದು ನಮಗೆ ಸಹಾಯಕ ಅಂತಕ್ಕಂಥ ದೃಷ್ಟಿಯಲ್ಲಿ ಕೊಟ್ಟಾರ. ಅದನ್ನು ನೋಡ್ತಾ ನೋಡ್ತಾ ಅದೇ ಆಕಾರದ ಜ್ಯೋತಿಯನ್ನು ನಮ್ಮ ಹೃದಯದಲ್ಲಿ ಆಗಲಿ ಅಥವಾ ನಮ್ಮ ಭ್ರೂಮಧ್ಯದಲ್ಲಾಗಲಿ ಅದನ್ನು ಧ್ಯಾನ ಮಾಡಿಕೊಂಡು ಆಮೇಲೆ ತಾನು ಒಳಗ ಹೋದಾಗ ಅವನಿಗೆ ಆತ್ಮ ಸುಖ ಅನ್ನುವಂಥ ಸಿಗುತ್ತೆ ಹೊರತಾಗಿ ಬಹಿರಂಗದಲ್ಲಿ ನಾವು ಎಷ್ಟೇ ತಿರುಗಾಡ ಕೂಡ ಮತ್ತೆ ನಾವು ಒಳಗೆ ಹೋದಾಗ ಸುಖ ಸಿಗೋದು. ಅದಕ್ಕೆ ನಿಮ್ಗೆ ಎಷ್ಟೋ ಸಾರಿ ನಾವು ಹೇಳ್ತಿರುತ್ತೆ,
ಮನುಷ್ಯ ಅನೇಕ ಪ್ರಕಾರ ಉದ್ಯೋಗ ವ್ಯವಹಾರ ಮಾಡ್ತಿರ್ತಾನೆ. ಊಟ ಬಿಟ್ಟನು ವ್ಯವಹಾರ ಮಾಡ್ತಾನೆ, ಒಮ್ಮೊಮ್ಮೆ ನಿದ್ದೆಗೆಟ್ಟನು ವ್ಯವಹಾರ ಮಾಡ್ತಾನೆ. ಪರಂತು ಎಷ್ಟೋ ನಿದ್ದೆಗೆಟ್ಟರು ಕೂಡ ಒಂದ್ ದಿವಸ, ಎರಡು ದಿವಸ, ಮೂರು ದಿವಸ ಆಮೇಲೆ ನೀವು ವ್ಯಾಪಾರ ಮಾಡ್ಕೋನ್ ತಲೆ ನಿದ್ದೆ ಹತ್ತಿ ಬಿಡ್ತದ. ಇದೇನು ತೋರಿಸ್ತದ ಅಂದ್ರೆ, ನಮಗ ಸುಖ ಅನ್ನುವಂಥದ್ದು ಸಿಗಬೇಕಾದ್ರೆ, ನಮಗ ಶಾಂತಿ ಅನ್ನುವಂಥದ್ದು ಸಿಗಬೇಕಾದ್ರೆ ಅದು ಅಂತರ್ಮುಖವಾದಾಗ ಸಿಗುತ್ತೆ ಹೊರತಾಗಿ ಬಹಿರ್ಮುಖವಾದ್ರೆ ಸಿಗೋದಿಲ್ಲ ಅಂತ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಒಂದು ದಿವಸಕ್ಕೆ ನಾಲ್ಕು ತಾಸು, ಐದು ತಾಸು, ಆರು ತಾಸು, ಎಂಟು ತಾಸು ಅವ ಅಂತರ್ಮುಖವಾಗಬೇಕು ಅಂತ ಹೇಳ್ತಾರೆ. ಯಾರು ಹೇಳಿ ಬಿಡಲಿ, ನೀವರ ಅಂತರ್ಮುಖ ಆಗೇ ಬಿಡುತ್ತೆ. ಎಷ್ಟೋ ಜನರು ಇಲ್ಲಿ ಪ್ರವಚನ ಕೇಳಕ್ ಬಂದಿರ್ತಾರೆ, ಇಲ್ಲೇ ಅಂತರ್ಮುಖ ಆಗಿಬಿಡ್ತಾರೆ. ಅಂದ್ರೆ ಏನಾಕದಪ್ಪ ಅಂದ್ರೆ ನಿದ್ದೆ ಹತ್ತಿ ಬಿಟ್ಟಿರ್ತದ ಅಂತ. ಅವ್ರು ಇಷ್ಟೆಲ್ಲ ಲೈಟ್ ಹಚ್ಚಿ ಮೈಕ್ ಹಚ್ಚಿ ಪ್ರವಚನ ಕೇಳ್ತಾ ಇದ್ರು ಕೂಡ ಕೇಳ್ತಾ ಕೇಳ್ತಾ ಒಳಗೆ ಹೋಗ್ಬಿಡ್ತಾನವ, ಅಂದ್ರೆ ನಿದ್ದೆ ಹೋಗ್ತಾನೆ. ಅಂದ್ರೆ ಯಾಕೆ ಹೋದ ಅಂದ್ರೆ, ಬಹುತೇಕಿ ಹೊರಗಿಂದಕ್ಕಿಂತಲೂ ಒಳಗಿಂದ ಹೆಚ್ಚಿನ ಚಲೋ ಅಂತ ತಿಳ್ಕೊಂಡು ಒಳಗೆ ಹೋಗ್ತಾನೆ ಹೊರತಾಗಿ ಮತ್ತಿದ ಚೆನ್ನಾಗಿದ್ರೆ ಮತ್ತೆ ಒಳಗೆ ಯಾಕೆ ಹೋಗ್ಬೇಕವ. ಯಾವಾಗಲೂ ಮನುಷ್ಯ ಒಂದು ಬಿಟ್ಟು ಒಂದು ಹಿಡಿತಾನ ಅಂದ್ ಎಲ್ಲಿ ಹಿಡಿತಾನಪ್ಪ ಅಂದ್ರೆ, ಯಾವುದು ಚೆನ್ನಾಗಿರಂಗಿರೋದನ್ನ ಕೈ ಬಿಡ್ತಾನ, ಯಾವ್ದು ಚೆನ್ನಾಗಿರ್ತದ ಹಿಡಿಯಾಕ ಹೋಗ್ತಿರ್ತ. ಹಾಗ ನೀವೆಲ್ಲ ಜಾಗೃತ ಅವಸ್ಥೆಯಲ್ಲಿದ್ದಾಗ ಅಥವಾ ಸ್ವಪ್ನಾವಸ್ಥೆಯಲ್ಲಿದ್ದಾಗ ಅದು ಬೇಕು ಇದು ಬೇಕಂತ ಎಲ್ಲವನ್ನು ಮನುಷ್ಯ ಹಿಡ್ಕೊಂತಾನೆ. ಆದ್ರೆ ಯಾವಾಗ ನಿಮಗೆ ಗಾಢವಾಗಿರ್ತಕ್ಕಂಥ ನಿದ್ರೆ ಹತ್ತದ ಅವಾಗ ನೀವು ಏನ್ ಮಾಡ್ತೀರ, ಅದನ್ನು ಎಲ್ಲವನ್ನು ಬಿಟ್ಟು ಬಿಡ್ತೀರಿ. ಏನಾದ್ರೂ ಹಿಡ್ಕೊಂಡ್ರೆ ನಿದ್ದೆ ಬರಂಗಿಲ್ಲ. ನೀವೇನಾದ್ರೂ ಸ್ವಲ್ಪ ಹಿಡ್ಕೊಂಡ್ರೆ ಅಂದ್ರೆ ನಿಮ್ ನಿದ್ದೆ ಬರಂಗಿಲ್ಲ. ಅವಾಗ ಏನ್ ಮಾಡ್ಬೇಕಪ್ಪ, ನೀವು ನಿದ್ದೆ ಬರೋಕಾರ ಮತ್ತೆ ಡಾಕ್ಟರ್ ಹತ್ರ ಹೋಗಿ ಗುಡುಗಿ ಪಡಗಿ ತಗೊಂಡು ಅವ್ರ ಕಡೆಯಿಂದ ಬಿಡಿಸ್ಬೇಕು. ಸಹಜ ಬಿಡಬಾರತಕ್ಕಂಥ ಸ್ಥಿತಿ ಬಾರದೇ ಇದ್ದಾಗ ನಾವು ಆ ಸ್ಥಿತಿಗೆ ಹೊಕ್ಕಿವಿ. ಅದಕ್ಕೆ ಮನುಷ್ಯ ಬಿಟ್ಟಾಗ ಸುಖಿಯಾಗಿರ್ತಾನೆ, ಬಿಟ್ಟು ಏನ್ ಮಾಡ್ತಾರಪ್ಪ ಅಂದ್ರೆ ಹೊರಗಿಂದೆಲ್ಲ ಬಿಟ್ಟು ಒಳಗೆ ಹೋಗ್ತಾನೆ. ನೀವು ದಿನಾಲೂ ಎಂಟು ತಾಸು ಒಳಗೆ ಹೋಗ್ತೀರಿ, ಆಮೇಲೆ ಹದಿನಾರು ತಾಸು ಹೊರಗಿರ್ತೀರಿ. ಎಂಟು ತಾಸು ಒಳಗೆ ಹೋಗಿ ಹೊರಗೆ ಬಂದ ಅಂದ್ರೆ ಏನ್ ಪಡ್ಕೊಂಡ್ ಬರ್ತಾನ ಅಂದ್ರೆ, ಹದಿನಾರು ತಾಸು ದುಡಿಯುವಂತ ಶಕ್ತಿಯನ್ನು ಪಡ್ಕೊಂಡು ಬರ್ತಾನೆ. ಅದು ಯಾರು ಕೊಡ್ತಾರೆ ಅಲ್ಲಿ ಒಳಗೆ ಹೋದ ನಿಮ್ಗೆ ಯಾರಾದ್ರೂ ಕೊಡೋರು ಅಂದ್ರೆ, ಕೊಡೋರು ಯಾರು ಇಲ್ಲ. ನಿಮ್ಮದೇ ಆಗಿರ್ತಕ್ಕಂಥ ಸುಖವನ್ನ, ನಿಮ್ಮದೇ ಆಗಿರ್ತಕ್ಕಂಥ ಆತ್ಮದ ಆನಂದವನ್ನ ಜೀವಾತ್ಮ ಪಡ್ಕೊಂಡು ಬಂದಾಗ ಬದಿಕೊಂಡಿರ್ತಾನೆ ಹೊರತಾಗಿ ಊಟ ತಿಂಡಿ ಆನಂದ ಮನುಷ್ಯ ಬದುಕೊಂಡಿರಂಗಿಲ್ಲ. ಅದಕ್ಕನ ಶಂಕರಾಚಾರ್ಯ ಹೇಳಿದ್ರು, ಸುಸುಪ್ತೇಕ ಸಿದ್ಧ ಶಿವಃ ಕೇವಲೋಹಂ, ಸುಸುಪ್ತೇಕ ಸಿದ್ಧ ಶಿವಃ ಕೇವಲೋಹಂ. ಸುಸುಪ್ತಿ ಅಂದ್ರೆ ಗಾಢವಾಗಿರ್ತಕ್ಕಂಥ ನಿದ್ರಾವಸ್ಥೆಯೊಳಗ ಪ್ರತಿಯೊಬ್ಬ ಜೀವಾತ್ಮ ಏನಾಗಿರ್ತಾನಂದ್ರೆ ಅವ ಶಿವ ಸ್ವರೂಪನೇ ಆಗಿರ್ತಾ ಇದ್ದಾನೆ. ಅದಕ್ಕೆ ಹೇಳಿದ್ರ ಅವರು, ಚಂದ್ರಕಾಂತೆ ಯಥಾ ತೋಯಂ ಸೂರ್ಯಕಾಂತೆ ಯಥಾ ನಲಹ ಬೀಜೆ ಯಥಾಂಕುರ ಸಿದ್ಧ ತಥಾ ಆತ್ಮನಿ ಶಿವಸ್ಥಿತ. ನಿನ್ನ ಹೃದಯದಲ್ಲೇ ಪರಮಾತ್ಮ ಇದ್ದಾನೆ. ಅದಕ್ಕೆ ದೇವರ ನಿತ್ಯ ನಿವಾಸದ ಸ್ಥಾನ ಯಾವುದು ಅಂದ್ರೆ, ಪ್ರತಿಯೊಬ್ಬ ಜೀವಾತ್ಮನ ಹೃದಯವೇ ದೇವರ ನಿತ್ಯ ನಿವಾಸದ ಸ್ಥಾನ ಅಂದ್ರು. ಅದಕ್ಕೆ ನಾರದ ಪರಮಾತ್ಮನೇ ಕೇಳಿ ಹೇಳ್ತಾನೆ, ನಾಹಂ ವಸಾಮಿ ಕೈಲಾಸೆ ನ ಮೇರೌ ನಚ ಮಂದಿರೆ ಮದ್ಭಕ್ತ ಯತ್ರ ತಿಷ್ಠಂತಿ ತತ್ರ ತಿಷ್ಠಾಮಿ ನಾರದ. ಪರಮಾತ್ಮನ ಎಲ್ಲಿರ್ತಿ ಎಲ್ಲಿರ್ತಿ ಅಂತ ಕೇಳಿದ್ರೆ, ನಾನು ಕೈಲಾಸದಲ್ಲಿ ಇರಂಗಿಲ್ಲ, ನಾನು ವೈಕುಂಠದಾಗಿರಂಗಿಲ್ಲ, ಆದ್ರೆ ನಾ ಎಲ್ಲಿರ್ತೀನಿ ಅಂದ್ರೆ ನನ್ನ ಭಕ್ತರ ಹೃದಯ ಮಂದಿರದಲ್ಲಿ ನಾನು ನಿತ್ಯ ನಿವಾಸವಾಗಿದ್ದೇನೆ. ಮತ್ತೆಲ್ಲ ಹೊರಗೆ ಬಿಟ್ಟುಕೊಟ್ಟು ದೇವರು ಒಳಗೆ ಬಂದ ಯಾಕೆ ಕೂತ್ಕೊಂಡ ಅನ್ನೋದ್ರ ಬಗ್ಗೆ ಸುಮ್ಮ ಒಂದು ಕಲ್ಪನಾ ಮಾಡಿದರು. ಹೊರಗಿದ್ರೆ ಭಕ್ತರ ಕಾಟ ದೇವರಿಗೆ ಬಹಳ. ಅದಕ್ಕೆ ದೇವರು ಮೊದಲು ಹೊರಗೆದ್ದಿದ್ದ ಏನಾಯ್ತಪ್ಪ ಅಂದ್ರೆ, ಅವನಿಗೆ ಕಾಟ ಬಹಳ ಆಯ್ತು. ಯಾಕ ದೇವರಂದ್ರೇನಪ್ಪ ಅಂದ್ರೆ, ಕೊಡವನಿಗೆ ನಾವು ದೇವರು ಅಂತ ಕರಿತೀವಿ. ದೇವ ದೇವ ಅಂದ್ರೆ ದದಾತೀತಿ ದೇವ,
ಯಾವನು ಯಾವಾಗಲೂ ಕೊಟಗೋ ಅಂತ ಇರ್ತಾನ ಅವನೇ ನಾವು ದೇವರು ಅಂತ ಕರಿತೆ. ಅದಕ್ಕೆ ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೂಸುವ ಗಾಳಿ ನಿಮ್ಮದಾನ ಅಂತ ಶರಣ ಹೇಳಪ್ಪ ಅಂದ್ರೆ ಎಲ್ಲಾ ಕೊಟ್ಟವನವನೇ. ಭೂಮಿ ಕೊಟ್ಟವನವನು, ಜೀರು ಕೊಟ್ಟವನವನು, ಬೆಂಕಿ ಕೊಟ್ಟವನವನು, ಬೆಳೆ ಕೊಟ್ಟವ ಅಂತ ತಿಳ್ಕೊಂಡು ಕೊಡವನ್ನ ದೇವರು ದೇವರು ಅಂತ ಕರ್ಕೊಂಡ್ಬರ್ತೀವಿ. ಮತ್ತು ಒಬ್ಬ ಎಲ್ಲಾದರೂ ಎಲ್ಲಾರಿಗೆ ಕೊಡುವಂತ ಒಬ್ಬ ಇದ್ದಪ್ಪ ಅಂದ್ರೆ ಬೇಡವ್ರಿಗೇನು ಕಡಿಮೆ ಎಲ್ಲ ಅಲ್ಲೇ ಹೋಗ್ತಾರೆ. ಯಾರು ಕೊಡಂಗಿಲ್ಲ ಅವ್ರ ಕಡೆ ಯಾರು ಕೇಳಕ್ ಹೋಗಂಗಿಲ್ಲ, ಅದರ ಕೊಡವನ ಕಡೆ ಯಾಕಪ್ಪ ಕೊಡ್ತಾನಂತ ಕೇಳಕ್ ಹೋಗ್ತಿರ್ತಾರ ಅವರು. ಹಾಗೆ ಎಲ್ಲರಿಗೆ ಕೊಡವ ಯಾರಪ್ಪ ಅವನಿ ನಾವು ದೇವರು ಅಂತ ಕರ್ಕೊಂಬರ್. ಅದಕ್ಕೆ ಜೀವಿಗಳು ಏನ್ ಮಾಡ್ಯಾರಪ್ಪ ಅಂದ್ರೆ ದೇವರು ಅಲ್ಲಿ ಅದ್ರಂತ ಅಲ್ಲಿ ಹೋಗಿ ಕೇಳಕ್ ಮಾಡೋದು, ಇಲ್ಲೂ ಇಲ್ಲಿ ಕೇಳಕ್ ಚಾಲು ಮಾಡಿದ್ರು. ಒಂದ್ಸರ ದೇವ್ರು ವಿಚಾರ ಮಾಡಿದಂತ ಏನಪ್ಪ ನಾ ಎಲ್ಲಿ ಕುಂಡಿರ್ಬೇಕು, ಎಲ್ಲಿ ಕುಂತ್ರ ಈ ಕೇಳೋರು ಕಾಟ ತಪ್ತದ ಅಂತ ವಿಚಾರ ಮಾಡಿದ. ಅವಾಗ ಯಾರೊಬ್ರು ಬುದ್ಧಿವಂತ ಹೇಳಿದ್ರು, ನೋಡ್ರಿ ಯಾರು ಕೇಳಾಕ್ ಬರ್ತಾರಲ್ಲ ಅವರು ಹೃದಯದೊಳಗೆ ಕುತ್ಕೊಂಡ್ಬಿಡ್ರಿ ನೀವು. ಅವ ಹಂಗ ಎಲ್ಲ ಹೊರಗೆ ತಿರುಗಾಡ್ಕೊಂಡ್ ಹೋಗ್ತಾನೆ, ಒಟ್ ನಿಮ್ಮ ಹತ್ರ ಬರಂಗಿಲ್ಲ, ನಿಮ್ಮೊಂದ್ಸರಿ ವಿಶ್ರಾಮ ಸಿಗುತ್ತ ಅಂತ ಹೇಳಿದ. ಅವಾಗ ಪರಮಾತ್ಮ ಏನ್ ಮಾಡಿದಪ್ಪ ಅಂದ್ರೆ ಈ ಜೀವಿಗಳು ಹೃದಯೊಳಗೆ ಕುತ್ಕೊಂಡ್ಬಿಟ್ಟ. ನಾವೇನ್ ಮಾಡ್ತೀವಿ, ಹೊರಗ ತಿರುಗಾಡ್ತೀವಿ ಹೊರತಾಗಿ ಒಳಗೆ ಹೋಗಂಗಿಲ್ಲ. ಅದಕ್ಕೆ ಅವ ಆರಾಮ ಒಳಗೆ ಕುತ್ಕೊಂಡ್ಬಿಟ್ಟನು. ಅದಕ್ಕೆ ಏನಾಗಬೇಕಾಗಿದೆ ಅಂದ್ರೆ ನಿಜವಾಗಿ ದೇವ ದರ್ಶನ ಅಂದ್ರೆ ಅಂತರ್ಮುಖವಾದಾಗ ದೇವರ ದರ್ಶನ ಆಗತ್ತೆ ಅಂತ ತಿಳ್ಕೊಂಡು ಪ್ರತಿಯೊಬ್ಬ ಜೀವಾತ್ಮ ನಿದ್ರಾವಸ್ಥೆಯಲ್ಲಿ ಅಂತರ್ಮುಖವಾಗಿ ಒಳಗೆ ಹೋಗ್ತಾನೆ. ಅವಾಗ ನಿಮ್ಗೆ ಏನ್ ಸಿಗ್ತದ ಅಂದ್ರೆ ಆನಂದ ಸಿಗ್ತದೆ. ಮಲ್ಕೊಂಡು ಎದ್ದಿರತಕ್ಕಂಥ ಮನುಷ್ಯನಿಗೆ ಸಂಪೂರ್ಣವಾಗಿ ನಿದ್ರೆ ಮಾಡಿ ಎದ್ದ ಅಂದ್ರೆ ಏನಪ್ಪ ಹೆಂಗದೆ ಅಂದ್ರೆ ಇವತ್ತು ಬಹಳ ಆನಂದವಾಗಿದೆ ನೋಡ್ರಿ ಅಂತ ಹೇಳ. ಎರಡು ದಿವಸ ಒಟ್ಟ ನಿದ್ದಿನ ಹತ್ತಿದ್ದಿಲ್ಲ, ಇವತ್ತು ಬಹಳ ಆರಾಮ್ ನಿದ್ದೆ ಆಯ್ತಾನ, ಬಹಳ ಆನಂದವಾಗಿದ್ದೇನೆ ಅಂತ ತಿಳ್ಕೊಂಡು ಹೇಳ್ತಾನೆ. ಏನಾಯ್ತು ಆನಂದ ಅಂದ್ರೆ ಎಲ್ಲವನ್ನು ಕೂಡ ಮರೆತು ಯಾವಾಗ ಜೀವಾತ್ಮ ಅಂತರ್ಮುಖ ಹಾಕಾನೆ ಅವಾಗ ಏನಾಕ್ರೆ ಅಂದ್ರೆ ಪರಮಾತ್ಮನೊಂದಿಗೆ ಬೆರೆತು ಬಿಡ್ತಾನೆ. ಪರಮಾತ್ಮ ಆನಂದ ಸಾಗರನಾಗಿರೋದ್ರಿಂದ ಆನಂದ ಸಾಗರದಲ್ಲಿ ಜೀವಾತ್ಮ ಮುಳುಗಿದ ಅಂದ್ರೆ ಸಂಪೂರ್ಣ ಆನಂದವಾಗಿ ಎದ್ದು ಬರ್ತಾನೆ. ಈಗ ನೀವು ಒಂದು ಕೊಡ ನೀರು ಜಗ್ಗು ಸಲುವಾಗಿ ಹಗ್ಗ ಕಟ್ಟಿ ಬಾವಿಯಲ್ಲಿ ಬಿಟ್ರಿ ಅಂತ ತಿಳ್ಕೊ. ಬಾವಿಯಲ್ಲಿ ಬಿಟ್ಟಾಗ ಅದು ಕೊಡ ಏನಾಗುತ್ತಪ್ಪ ಅಂದ್ರೆ ನೀರು ತುಂಬಿಕೊಂಡ್ ತುಂಬಿಕೊಂತ ನೀರೊಳಗೆ ಮುಳುಗಿ ಬಿಡ್ತದೆ. ಅವಾಗ ಅದ್ರ ಒಳಗೂ ನೀರು ತುಂಬಿರ್ತವೆ, ಹೊರಗೂ ನೀರು ಹತ್ತಿರ್ತದೆ. ನೀವು ಯಾವಾಗಾದ್ರೆ ಎಡ್ಯಾಕ್ ಚಾಲು ಮಾಡ್ತೀರಿ ಅವಾಗ ಅದು ಪರಿಪೂರ್ಣ ತುಂಬಿರ್ತಕ್ಕಂಥ ಕೊಡ ಹನಿ ಹನಿ ಹನಿ ನೀರು ಸೋರ್ಕೋಂತ ಮೇಲೆ ಬರ್ತದೆ. ಅಂದ್ರೆ ಪರಿಪೂರ್ಣವಾಗಿ ಹೆಂಗ ತುಂಬಿಕೊಂಡಿರ್ತದೆ ಅದೇ ಪ್ರಕಾರವಾಗಿ ಗಾಢವಾದ ನಿದ್ರೆಯಲ್ಲಿ ಜೀವಾತ್ಮ ಹೋದ ಅಂದ್ರೆ ಒಳಗು ಹೊರಗು ಆನಂದ ತುಂಬಿಕೊಂಡು ನಿದ್ದೆ ಹತ್ತಿ ಮನುಷ್ಯನಿಗೆ ಎಬ್ಸಿದ ಕೂಡಲಿ ಒಮ್ಮೆಲೆ ಕಣ್ಣು ತೆರಂಗಿಲ್ಲ. ಅವ ಮೊದಲು ಹಾ ಹೂ ಅಂತಾನೆ, ನೀವು ಬಹಳಷ್ಟು ತ್ರಾಸು ಕೊಟ್ಟಾಗ ಅವಾಗ ಕಣ್ಣು ತೆರೀತಾನೆ. ಕಣ್ಣು ತೆರೆದ್ರೆ ಮತ್ತೆ ಒಂದಿಟ್ಟು ಒಳಗೆ ಹೋಗ್ತಿರ್ತಾನೆ. ಇನ್ನ ನಿದ್ದಿಗಣಗಿದ್ದು ಮನುಷ್ಯನಿಗೆ ಎಬ್ಸಿದ್ರೆ ಅಂದ್ರೆ ನಿದ್ದೆ ಪೂರ ಆಗಿದ್ದಿಲ್ಲ ಅಂದ್ರೆ ಎದ್ದಂಗ್ ಮಾಡ್ತಾನ, ಕಣ್ಣು ತೆರಿತಾನೆ, ಮತ್ತೆ ಕಣ್ಣು ಮುಚ್ಚಿ ಮಳಗ ಹೋಗ್ತಾನೆ. ಮತ್ತ ಅಂದ್ರೆ ಯಾಕೆ ಒಳಗೆ ಹೋಗ್ತಾನೆ ಅಂದ್ರೆ ಒಳಗೆ ಸಿಗುವಷ್ಟು ಆನಂದ ಅವನಿಗೆ ಹೊರಗೆ ಸಿಗೋದಿಲ್ಲ ಅನ್ನುವಂತ ನಮ್ಮ ಪ್ರತಿಯೊಬ್ಬರು ಅನುಭವ ಇರತಕ್ಕಂಥ ವಿಷಯ. ಅದಕ್ಕೆ ಇಲ್ಲೇ ಪೂಜ್ಯಪಾದರು ಬಹಳ ಸುಂದರವಾದ ಮಾತು ಹೇಳ್ತಾ ಇದ್ದಾರೆ. ದೇವರು ನಮ್ಮ ಒಳಗೆ ಇದ್ದಾನೆ, ಆದ್ರೆ ಒಳಗಿರುವಂತ ದೇವರನ್ನ ಕಾಣಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ನಾವು ಬುದ್ಧಿಯಿಂದ ಒಳಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಬುದ್ಧಿ ಶುದ್ಧವಾಗಿದ್ರೆ ಒಳಗೆ ಹೋಗ್ತದೆ, ಅಶುದ್ಧವಾಗಿದ್ರೆ ಬುದ್ಧಿ ಹೊರಗೆ ತಿರುಗಾಡ್ತದೆ. ಅದಕ್ಕೆ ಯಾವ ಬುದ್ಧಿಯಲ್ಲಿ ಸತ್ವಗುಣ ಅನ್ನುವಂಥದ್ದು ಬಂದಿರ್ತದೆ, ರಜೋಗುಣ ತಮೋಗುಣ ಕಡಿಮೆ ಆಗಿರ್ತವೆ. ಯಾವ ಬುದ್ಧಿಗೆ ಹೊರಗಿನ ಬೇಕು ಬೇಡಂತಕ್ಕಂಥ ಅಪೇಕ್ಷೆ ಇರಂಗಿಲ್ಲ ಅಂತ ಬುದ್ಧಿಗೆ ಧ್ಯಾನ ಸಮಾಧಿ ಬರ್ತಾ ಹೊರತಾಗಿ ಸಾಂಸಾರಿಕ ವಾಸನೆ ಉಳ್ಳಂಥ ಬುದ್ಧಿಗೆ ಸಮಾಧಿ ಹತ್ತೊಂದು ಹತ್ತಲಿಕ್ಕೆ ಬರಂಗಿಲ್ಲ. ಅದಕ್ಕಾಗಿ ಇಲ್ಲೇ ಪಿಂಡಸ್ಥಳದೊಳಗೆ ಅನಾದ್ಯ ವಿದ್ಯಾ ಸಂಬಂಧ ತದಂಶೋ ಜೀವನಾಮಕ. ಈ ಜೀವ ಈ ಪ್ರಪಂಚದಲ್ಲಿ ಬರಲಿಕ್ಕೆ ಏನು ಕಾರಣ ಅಂತ ಕೇಳ್ತಾ ಇದ್ರೆ
ಅನಾದಿಯಾಗಿರ್ತಕ್ಕಂಥ ಅವಿದ್ಯೆ ಅರ್ಥಾತ್ ಅಜ್ಞಾನ ಅನ್ನುವಂಥದ್ದು ಈ ಜೀವಾತ್ಮನಿಗೆ ಅದು ಉಪಾಧಿಯಾಗ್ತದೆ. ಅಜ್ಞಾನದ ಉಪಾಧಿ ಮೂಲಕವಾಗಿ ಜೀವಾತ್ಮ ಸಂಸಾರದಲ್ಲಿ ಹುಟ್ಟಿ ಬಂದು ನಾನು ಯಾರು ಅನ್ನೋದನ್ನು ಮರೆತಿದ್ದಾನೆ, ಪರಮಾತ್ಮ ಯಾರು ಅನ್ನೋದಕ್ಕಂಥ ಅದು ಕೂಡ ಮರೆತು ಬಿಟ್ಟುಕೊಟ್ಟು

ಲಕ್ಷ ಪ್ರಕಾರವಾಗಿರ್ತಕ್ಕಂತಹ ಜೀವರಾಶಿಗಳಲ್ಲಿ ಆಯಾ ಶರೀರವನ್ನು ಪಡ್ಕೊಂಡ ತಿರುಕೋಂತ ಇರ್ತಾನೆ. ಹೀಗೆ ಒಂದು ಜನ್ಮದಿಂದ ಮತ್ತೊಂದು ಜನ್ಮ, ಆ ಜನ್ಮದಿಂದ ಮತ್ತೊಂದು, ಹಿಂಗೆ ತಿರುಗಾಡಕೊಂದ ಸಂಸಾರದಲ್ಲಿ ಈ ಜೀವಿಗಳು ಚಕ್ರ ನೇಮಿ ಕ್ರಮೇಣವ ಭ್ರಮಂತಿ ಈ ಶರೀರಿನ ಜಾತ್ಯಾಯುರ್ಭೋಗ ವೈಷಮ್ಯ ಕಾರಣಂ ಕರ್ಮ ಕೇವಲಂ ಅಂತ ಹೇಳ್ತಾರೆ. ಹಾಗಾದ್ರೆ ಜಗತ್ತಿನಲ್ಲಿರ್ತಕ್ಕಂತಹ ಜೀವಿಗಳು ಕೆಲವರು ಮನುಷ್ಯರಾಗ್ಯಾರೆ, ಕೆಲವು ಪಶು ಜೀವಿಗಳಾದವೆ, ಕೆಲವು ಪಕ್ಷಿ ಜೀವಿಗಳಾದವೆ, ಇಷ್ಟೆಲ್ಲ ವಿಚಿತ್ರವಾಗಿರ್ತಕ್ಕಂಥ ವಿಶ್ವ ಅಲ್ಲಿಕ್ಕೆ ಏನು ಕಾರಣ ಅಂತ ಕೇಳಿದಾದ್ರೆ ನಾವು ಮಾಡಿರ್ತಕ್ಕಂಥ ಕರ್ಮಗಳೇ ನಮ್ಮ ಜನ್ಮಕ್ಕೆ ಕಾರಣ ಅಂತ ಕರೆದ್ರು. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಒಬ್ಬ ರೈತ ಹೊಲದೊಳಗ ಅನೇಕ ಪ್ರಕಾರವಾಗಿರ್ತಕ್ಕಂಥ ಬೆಳೆಗಳನ್ನ ಬೆಳೀತಾನೆ. ಒತ್ತಟೆಗೆ ಜೋಳ ಹಾಕ್ಯಾನ, ಒತ್ತಟೆಗೆ ಹತ್ತಿ ಹಾಕ್ಯಾನ, ಒತ್ತಟೆಗೆ ಕಬ್ಬು ಹಾಕ್ಯಾನ, ಮತ್ತೊತ್ತಟೆಗೆ ಲಿಂಬಿ ಗಿಡ ಹಚ್ಚಾನ, ಒತ್ತಟೆಗೆ ಮಾವಿನ ಗಿಡ ಹಚ್ಚಾನ. ಒಂದೇ ಭೂಮಿಯೊಳಗ ಇಷ್ಟೆಲ್ಲ ಬೆಳೆದಾಗ ಒಂದರದ ರಸ ಹುಳಿಯದ, ಒಂದರದ ರಸ ಸಿಹಿಯದ, ಒಂದರದ ರಸ ಖಾರದ. ಅಂದ್ರ ಭೂಮಿ ಒಂದೇ, ಬಿದ್ದಿರ್ತಕ್ಕಂಥ ಮಳೆ ನೀರನು ಒಂದೇ, ಆದ ರಸದಲ್ಲಿ ವ್ಯತ್ಯಾಸ ಆಗ್ಲಿಕ್ಕೆ ಏನ್ ಕಾರಣ ಅಂತ ಕೇಳಿದ್ರೆ ಆಯಾಯ ಗಿಡಗಳ ಬೀಜಗಳೇ ಆಯಾ ರಸದ ವ್ಯತ್ಯಾಸಕ್ಕೆ ಕಾರಣ ಅಂತ ಕರೆದ್ರು. ಹಾಗೆ ಬೀಜನೇ ಹೇಗೆ ಪ್ರತಿಯೊಂದು ರಸದ ವ್ಯತ್ಯಾಸಕ್ಕೆ ಕಾರಣದ, ಆಗ ಪ್ರತಿಯೊಬ್ಬ ಮನುಷ್ಯನ ಜನ್ಮಕ್ಕೆ ಪಶುವಾಗಿ ಪಕ್ಷಿಯಾಗಿ ಬೇರೆ ಬೇರೆ ಆಗ್ಲಿಕ್ಕೆ ಏನು ಕಾರಣ ಅಂತ ಕೇಳಿದ್ದಾರೆ. ನಾವು ಮಾಡಿರ್ತಕ್ಕಂಥ ಪುಣ್ಯ ಪಾಪಗಳು ಇದಕ್ಕೆ ಕಾರಣ ಅನ್ನುವಂತ ಮಾತು ಹೇಳ್ಕೊಂಡು ಬರ್ತಾ ಇದ್ದಾರೆ. ಹೀಗೆ ಇಲ್ಲೇ ಪಿಂಡಸ್ಥಲದೊಳಗ ಪ್ರತಿಯೊಬ್ಬ ಜೀವಾತ್ಮ ಅನಾದಿಯಾಗಿರ್ತಕ್ಕಂಥ ಅವಿದ್ಯೆ ಉಪಾಧಿ ಮೂಲಕವಾಗಿ ಈ ಸಂಸಾರದಲ್ಲಿ ಮನುಷ್ಯ, ಯಕ್ಷ, ರಾಕ್ಷಸ, ದೇವ, ಕಿನ್ನರ, ಕೆಂಪುರುಷ ಅಂತಕ್ಕಂಥ ಅನಂತ ಜೀವರಾಶಿಯಲ್ಲಿ ತಿರುಕೊಂಡು ಬರ್ತಾ ಇದ್ದಾನೆ. ಹಾಗೆ ತಿರುಗತಕ್ಕಂಥ ಜೀವಾತ್ಮ ತನ್ನೊಳಗ ದೇವರಿದ್ದಾನಂತಕ್ಕಂಥ ಅರು ಅವನಿಗಿಲ್ಲದ ಕಾರಣಕ್ಕಾಗಿ ಈ ಲೋಕದಲ್ಲಿ ಸಂಚಾರ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅದಕ್ಕೆ ತನ್ನೊಳಗಿನ ದೇವರನ್ನು ತಾನು ತಿಳ್ಕೋಬೇಕಾದ್ರೆ ತನ್ನ ಮನಸ್ಸನ್ನ, ತನ್ನ ಬುದ್ಧಿಯನ್ನ, ತನ್ನ ಚಿತ್ತವನ್ನ, ತನ್ನ ಅಹಂಕಾರವನ್ನ ಪರಿಶುದ್ಧ ಮಾಡ್ಕೋಬೇಕಂತ ಹೇಳುವಂತ ಸ್ಥಳಕ್ಕನ ಇದಕ್ಕೆ ನಾವು ಪಿಂಡಸ್ಥಲ ಅಂತ ಕರ್ಕೊಂಡು ಬರ್ತಾ ಇದ್ದೇವೆ. ಈ ವಿಚಾರವನ್ನ ಒಂದು ನಾಳೆಗೆ ಇನ್ನಷ್ಟು ವಿಚಾರ ಮಾಡಿ ನಮ್ಮಲ್ಲಿಗೆ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಿದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.

ಅಜ್ಞಾನೇ ಶ್ರೀಚಂದ್ರವಂಚನ ಪರಿಜನ ಭವದೇ ತದೇ ಸಮಾನ ಭವದೇ ಶ್ರೇಯೇನ ಹರಿದಾಗಿದೆ.

ಸಸ್ಯವಾಜೀ ಕ್ಷೇಪಣಂತೂರನ್ಯತಿ ಗ್ರೀವಾಯಾಂ ಬದ್ಧೋ ಆಪಿ ಕಕ್ಷ ಆಸನೇ ಕ್ರತುಂತಧಿಕ್ರ ಅನುಸಂತವೀ ಇತ್ಪಥಾಮಂಕಾಗ್ಸ್ಯನ್ವಾಪನೀ ಫನತ್ ಉತಸ್ಮಾ ಅಸ್ಯ ದ್ರವಾತಸ್ತುರನ್ಯತಃ.

ಮಹಾವೇದ್ರಾಹಾಂ ದುಹೇ ಸಾಯಂ ದುಹೇ ಪ್ರಾತರ್ದುಹೇ ಮಧ್ಯಂ ದೇಹಂ ಪೈ ದೋಹಾಯಿತ್ಮಾರೋಹಣ್ಯಹಿಲಾನ್ಯಸ್ಯಲೋಹಿ ರೋಹಯಂಧರಿ ಶಕ್ತೇಷ್ಟೇಷ್ಟಿ ಭದ್ರಯಾವನಸ್ಕಂದೋಢಾಪರೋ ಸಂತೇ ಮಧ್ಯಾಭರೋಢಾಪರೋ ಸಂದೇ ಮಹಾಂತಸ್ಯಾಭರೋ ವಜ್ರಾವಜ್ರಾಜರ್ಮೋ ಅಭಿರುಕ್ಷೇರೋರು ಮಾಂತಂ ಮಾಂತೇನೋ ಲೋಭಾಸಂಕಲ್ಪಯಾತಂಕಲ್ಪಯಾತ್ಮ ಪುರ ಶ್ರಾ ವಿಶ್ರಾ ಹೃದಯ ಶಾಸ್ತ್ರೇ ದಿವ್ಯ

0: ಪ್ರಭವಿಷ್ಯತಿ ಯಜ್ಞೇ ವಿಶ್ವಗೋರೋಧಾರಂ ಸುಧಿದ್ವಾಂ ಸೌವಿತೇರೇ ಅನೇತ್ರೇ ಪ್ರಧರ್ಮೇವಾನಾಂ ಚಕ್ಷುರ್ದೇವಾನಾಂ ಮುತಮಾನೋಧಾರಾಂ
1: ಅವಿಕ್ರಂದ ಸಹಾಸಯ ಬಿಂಬೋ ಮರ್ದನ್ಯ ಪದ ಸಾಹಮ

0: ஓம் நம சிவாய. யூ ஆர் லிஸ்னிங் டு சைவம் டாட் ஆர்க் ரேடியோஸ் 24/7 ஸ்பிரிச்சுவல் சேனல்ஸ் ஃப்ரம் சைவம் டாட் ஆர்க். ஓம் நம சிவாய.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் திருஞான சம்பந்த மூர்த்தி நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
2: குருபியோ நம. எல்ல மகனியர்களிகூ நமஸ்கார. முதலிகே சம்ஸ்கிருதத சுபாஷித. லோபமூலானி பாபானி வியாதையோரசமூலகாக ஸ்னேகமாதானி துக்கானி த்ரயம் தியக்த்வா சுகீ பவேத். இதரர்த்த துராசேன்னதோ எல்லா பாப காரியமாடுவதற்கும் காரணமாகத்த மூல காரணம் அது. ஹாகேனே நாவு கெட்ட ஆகாரவன்ன ಅಂದರೆ ಒಂದು ಶಿಸ್ತಿನಿಂದ ಇಲ್ಲದೆ ಜಂಕ್ ಫುಡ್ಡು ಇಂಥದ್ದನ್ನೆಲ್ಲ ತಿಂದರೆ, ಕೆಟ್ಟ ಆಹಾರಗಳನ್ನು ತಿಂದರೆ ಅದು ರೋಗಗಳಿಗೆ ಕಾರಣವಾಗುತ್ತೆ. ಬಂಧನ, ಬಂಧ ಅಂದರೆ ರಿಲೇಟಿವ್ಸ್ನಲ್ಲಿ ಇರತಕ್ಕಂಥ ಒಬ್ಬರಿಗೊಬ್ಬರಿಗೆ ಇರತಕ್ಕಂಥ ಸಂಬಂಧ, ಸ್ನೇಹ ಸಂಬಂಧ, ಈ ಬಂಧಗಳಿದೆಯಲ್ಲ ಇದು ದುಃಖಕ್ಕೆ ಕಾರಣವಾಗುತ್ತೆ. ಈ ಮೂರನ್ನು ಬಿಟ್ಟುಬಿಟ್ರೆ ಮನುಷ್ಯನು ಸುಖವಾಗಿರ್ತಾನೆ ಅಂತ ಈ ಸುಭಾಷಿತದ ಅರ್ಥ. ಈಗ ನಮ್ಮ ತಿರುಜ್ಞಾನ ಸಂಬಂಧರ್ ಅವರ ಚರಿತ್ರೆಯನ್ನು ಮುಂದುವರಿಸ್ತಾ ಇದ್ದೀನಿ. ಇವರು ತಿರುನೀಲಕಂಠ ಬಾಯನಾರ್ ಬಾಣನಾರ್ ಅವರನ್ನು ಸಮಾಧಾನಪಡಿಸಿ ಧರ್ಮಪುರದಿಂದ ಈಗ ತಿರುಸಾತ್ತಾಮಂಗೈ ಅನ್ನೋ ಒಂದು ಸ್ಥಳಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಇವರಿಗೆ ತಿರುನೀಲ ನಕ್ಕ ನಾಯನಾರ್ ಅನ್ನುವವರ ಭೇಟಿಯಾಗುತ್ತೆ. ಅಂದರೆ ತಿರುನೀಲಕ್ಕ ನಾಯನಾರ್ ಅವರ ಚರಿತ್ರೆಯನ್ನು ನಾನು ಮೊದಲೇ ಹೇಳಿದ್ದೀನಿ. ಅವರು ಈಶ್ವರನ ಲಿಂಗದ ಮೇಲೆ ಇದ್ದ ಒಂದು ಜೇಡನನ್ನು ತಮ್ಮ ಪತ್ನಿಯವರು ಬಾಯಿಯಿಂದ ಉಫ್ಫಂತ ಊದಿದ್ದು ಆ ಚರಿತ್ರೆ. ಅವರ ಭೇಟಿ ಆಯಿತು ಇವರಿಗೆ ತಿರುಸಾತ್ತಾಮಂಗೈನಲ್ಲಿ. ಇಲ್ಲಿ ಒಂದು ಮಾತು ಹೇಳಬೇಕು ಮುಂಚೆ. ನಮ್ಮ ತಿರುಜ್ಞಾನ ಸಂಬಂಧರವರು ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದರು, ವಾಡಿಕೆ ಇಟ್ಕೊಂಡಿದ್ದರು. ಏನು ಅಂತಂದರೆ, ಯಾವ ನಾಯನಾರನ್ನು ನೋಡಿದ್ರೂ ಸಾಕು, ತಕ್ಷಣವೇ ಅವರ ಹಿರಿಮೆಯನ್ನು ಹೊಗಳಿ ಸ್ತುತಿಸಿ ಅವರ ಹೆಸರು ಬರೋ ತರಹ ಪದ್ಯವನ್ನು ಹಾಡ್ಬಿಡ್ತಾ ಇದ್ದರು. ಇದು ಇವರ ಒಂದು ವಾಡಿಕೆಯಾಗಿತ್ತು. ಯಾವ ನಾಯನಾರನ್ನು ನೋಡಿದ್ರೂ ಅಷ್ಟೇ, ಅವರ ಹಿರಿಮೆಯನ್ನು ಹೊಗಳೋದು, ಅವರನ್ನು ಪ್ರಶಂಸಿಸಿ ಪದ್ಯ ಹಾಡೋದು, ಇದು ಒಂದು ವಾಡಿಕೆ ಇಟ್ಕೊಂಡಿದ್ದರು. ಈ ತಿರುನೀಲನಕ್ಕ ನಾಯನಾರನ್ನು ನೋಡಿದಾಗಲೂ ಹಾಗೆ ಆಯಿತು. ಈ ತಿರುನೀಲನಕ್ಕ ನಾಯನಾರವರು ಏನು ಮಾಡಿದ್ರು ಅಂದರೆ ಸಾತ್ತಾಮಂಗೈಗೆ ಇವರು ಬಂದಾಗ ಅದ್ಭುತವಾದ ಒಂದು ಸ್ವಾಗತವನ್ನು ಏರ್ಪಾಡು ಮಾಡಿದರು. ಅವರು ಬಂದಾಗ ಏನು ಸಂತೋಷ, ಅತ್ಯಂತ ಸಂತೋಷ, ಕುಣಿದು ನೆಲದ ಮೇಲೆ ಹೊರಳಾಡಿ ಊರಿಗೆ ಊರೇ ಸಂಭ್ರಮದಿಂದ ಅವರನ್ನು ಸ್ವಾಗತಿಸಿತು ಅನ್ನೋ ಒಂದು ವಿಚಾರ. ಅಂದರೆ ತಿರುಜ್ಞಾನ ಸಂಬಂಧರು ಮತ್ತು ಈ ಶಿವಭಕ್ತರುಗಳೆಲ್ಲ ಒಬ್ಬರಿಗೊಬ್ಬರು ಅದು ಏನು ಸ್ನೇಹ, ಅದು ಏನು ಬಂಧ ಅಂತ ಇದು ಸೂಚಿಸುತ್ತೆ. ಎಲ್ಲರನ್ನು ಸಂಭ್ರಮದಿಂದ ಸ್ವಾಗತಿಸಿದ್ದಾಯಿತು, ಸಂತೋಷ. ಪ್ರತಿಯೊಬ್ಬರಿಗೂ ಒಳ್ಳೆಯ ಷಡ್ರಸೋಪೇತವಾದ ಭೋಜನ ಕೇಳಿದ್ದೆಲ್ಲ ಕೊಟ್ಟು ಒಳ್ಳೆ ಸಂಭ್ರಮದಿಂದ ನಡೆಸಿಕೊಂಡರು. ರಾತ್ರಿ ಆದಾಗ ಎಲ್ಲರಿಗೂ ಮಲಗುವ ವ್ಯವಸ್ಥೆ ಆಗಬೇಕಲ್ಲ. ತಿರುಜ್ಞಾನ ಸಂಬಂಧರವರು ಹೇಳಿದರು ಎಲ್ಲರಿಗೂ ಮಲಗುವ ವ್ಯವಸ್ಥೆ ಮಾಡಿ ಅಂತ ಹೇಳಿದರು. ಆಗ ನಮ್ಮ ತಿರುನೀಲಕಂಠ ಬಾಣರವರಿಗೆ ಏನು ಎಲ್ಲಿ ನೋವು ಮಾಡ್ತಾರೆ ನೋಡೋಣ ಅಂತ ಇದ್ದರು. ಆಗ ತಿರುನೀಲಕನಾಯನರವರು ತಮ್ಮ ಯಜ್ಞಶಾಲೆಯಲ್ಲಿ ಅವರಿಗೆ ಮಲಗೋದಕ್ಕೆ ವ್ಯವಸ್ಥೆ ಮಾಡಿದರು. ಅವರ ಮಹಿಮೆ ಏನು ಅಂತಂದರೆ, ಯಜ್ಞಶಾಲೆಯಲ್ಲಿ ಇವರು ಹತ್ತಿರ ಹೋದಾಗಲೇ ಯಜ್ಞಶಾಲೆಯಲ್ಲಿ ಏನು ಅಗ್ನಿ ಉರಿತಾ ಇರಲಿಲ್ಲ, ಆರು ಹೋಗಿತ್ತು. ಆದರೆ ನಮ್ಮ ತಿರುನೀಲಕಂಠ ಬಾಣರು ಬಂದ ತಕ್ಷಣ ಅಗ್ನಿ ತಾನಾಗಿ ಹೊತ್ತುಕೊಂಡು ಎತ್ತರಕ್ಕೆ ಧಗ ಧಗ ಅಂತ ಉರಿಯಿತು ಅಂತ ಹೇಳಿದ್ದಾರೆ. ಈ ಊರಿನಿಂದ ಮುಂದಕ್ಕೆ ತಿರುಕೀಳ್ವೇಲೂರ್ ಅನ್ನುವ ಜಾಗಕ್ಕೆ ತಿರುಜ್ಞಾನ ಸಂಬಂಧರು ಬಂದರು. ಅಲ್ಲಿ ಇವರಿಗೆ ಸಿರುತೊಂಡ ನಾಯನಾರವರ ಭೇಟಿಯಾಯಿತು. ಇವರು ತಿರುಕೇಳ್ವೇಲೂರಿನಲ್ಲೇ ಇದ್ದುಕೊಂಡು ಪಕ್ಕದಲ್ಲೇ ಇದ್ದ ತಿರುಮರುಗಲ್ ಅನ್ನುವ

ಸ್ತ್ರೀ ಹೀಗೆ ದುಃಖ ತಡೆಯಲಾರದು, ಅಷ್ಟು ದುಃಖದಿಂದ ಗೋಳಾಡ್ತಾ ಪರಮೇಶ್ವರನಲ್ಲಿ ಬೇಡ್ತಾ ಇದ್ದಾಳೆ. ಇವರು ಹೋದರು, ನಮ್ಮ ತಿರುಜ್ಞಾನ ಸಂಬಂಧರವರು ಅಲ್ಲಿಗೆ ತ್ವರಿತವಾಗಿ ಹೋಗಿ ಆ ರೋದನ ಮಾಡ್ತಿದ್ದಂಥ ಹೆಂಗಸಿಗೆ ಮೊದಲು ಹೇಳಿದ್ರು, ಅಮ್ಮ ಭಯಪಡಬೇಡ ನೀನು, ಮೊದಲು ಅಭಯವನ್ನಿದ್ದರು, ನೀನು ಏನು ಯಾವುದಕ್ಕೂ ಭಯಪಡಬಾರದು ಅಂತ ಹೇಳಿ, ಏನು ವಿಚಾರ, ಯಾಕಮ್ಮ ಇಷ್ಟು ಗೋಳಾಡ್ತಾ ಇದೆಯಾ, ಏನಾಯಿತು ಅಂತ ಕೇಳಿದ್ರು. ಕೇಳಿದಾಗ ಸ್ತ್ರೀ ಹೇಳಿದ್ರು, ಅಲ್ಲಿ ದೇವಸ್ಥಾನದ ಬಾಗಿಲಿನಲ್ಲಿ ಒಬ್ಬ ವ್ಯಕ್ತಿಯು ಮಲಗಿದ್ದಾರೆ, ಮಲಗಿದ್ದಾರೆ ಅಂದರೆ ಸತ್ತು ಹೋಗಿದ್ದಾರೆ, ಮೃತರಾಗಿದ್ದಾರೆ. ಈ ಮಹಿಳೆ ಹೇಳ್ತಾರೆ, ನೋಡಿ ಇವರನ್ನು ನಾನು ಮದುವೆ ಆಗಬೇಕಾಗಿತ್ತು, ನಮ್ಮ ತಂದೆಯವರು ನಮಗೆ ಮೋಸ ಮಾಡಿದ್ರು, ನನಗೆ 6 ಜನ ಕಂದಿರಿದ್ದಾರೆ, ಇವರಿಗೆ ಮಾತು ಕೊಟ್ಟು ನಮ್ಮ ತಂದೆಯವರು ಇವರಿಗೆ ಮದುವೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮೊದಲನೇ ಅಕ್ಕ ಎರಡನೇ ಅಕ್ಕ ಎಲ್ಲರನ್ನೂ ಮಾತು ಕೊಟ್ಟು ನಂತರ ಏಮಾರಿಸಿ ಬೇರೆ ದುಡ್ಡು ಹೆಚ್ಚು ಕೊಟ್ಟವರಿಗೆ ಮದುವೆ ಮಾಡಿ ಏಮಾರಿಸಿದ್ದಾರೆ, ಕೊನೆಯವಳು ನಾನು. ನಮ್ಮ ತಂದೆಯವರು ನನಗೂ ಮೋಸ ಮಾಡಿ ಇವ್ರಿಗೂ ಮೋಸ ಮಾಡಬಾರ್ದು ಅಂತ ಹೇಳಿಬಿಟ್ಟು ಇವರನ್ನೇ ನಾನು ನಂಬಿಕೊಂಡು ಈ ಊರಿಗೆ ಬಂದಿದ್ದೇನೆ. ಬಂದಾಗ ಇವರು ವ್ಯಾಪಾರಿ, ಬಂದಾಗ ಏನಾಯಿತು, ಇವರಲ್ಲಿ ನಾವು ಬೇರೆ ಊರಿನವರಾದ್ದರಿಂದ ನಾವು ಇಲ್ಲಿ ಮಲಕ್ಕೊಂಡಿದ್ದು, ರಾತ್ರಿ ಹಾವು ಒಂದು ಸರ್ಪವು ಇವರನ್ನು ಕಚ್ಚಿ ಈ ಮೃತ ಸ್ಥಿತಿಗೆ ತಂದುಬಿಟ್ಟಿದೆ, ನಾನು ಇವರನ್ನೇ ನಂಬ್ಕೊಂಡು ಬಂದವನು, ಹೀಗಾಗೋಯ್ತಲ್ಲ ಅಂತ ನಾನು ದುಃಖದಿಂದ ಇದು ಮಾಡ್ತಾ ಇದ್ದೀನಿ. ನಾವು ಮದುವೆ ಮಾಡ್ಕೊಳ್ಬೇಕಾಗಿತ್ತು, ನಾಳೆ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಬಂದು ಓಡಿ ಬಂದಿದ್ದೇನೆ, ನಮ್ಮ ತಂದೆಯವರು ಮಾಡಿದ ಈ ಮೋಸದ ಕೆಲಸದಿಂದ ಅಂತ ತನ್ನ ದುಃಖವನ್ನೆಲ್ಲ, ನನಗೆ ಇನ್ಯಾರ ಗತಿ, ಈಶ್ವರನೇ ನೀನು ನನ್ನನ್ನು ಕಾಪಾಡು ಅಂತ ಇಲ್ಲಿ ಬಂದು ನಾನು ಅಳ್ತಾ ಇದ್ದೀನಿ ಅಂತ ತಿರುಜ್ಞಾನ ಸಂಬಂಧರಿಗೆ ನಿವೇದಿಸಿಕೊಂಡು, ಅವರು ಮೊದಲೇ ಹೇಳಿದಂತೆ ಆಕೆಗೆ ಮೊದಲು ನೀನು ಹೆದರಬೇಡಮ್ಮ ಅಭಯ ಕೊಟ್ಟು ಆ ದೇವರನ್ನು ಪ್ರಾರ್ಥಿಸಿದರು. ಆ ವಿಷಯವೆಲ್ಲ ಅದು ಏನು, ಎಲ್ಲ ವೈದ್ಯರುಗಳು ಎಲ್ಲರೂ ಅದನ್ನು ಪ್ರಯತ್ನ ಪಟ್ಟು ಅವರನ್ನು ಬದುಕಿಸೋಕ್ಕೆ ಸಾಧ್ಯವಿಲ್ಲದೇ ಹೋಯಿತು. ಆಗ ಈಕೆ ಬಂದು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾಳೆ. ಆಗ ತಿರುಜ್ಞಾನ ಸಂಬಂಧರವರು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪದಿಹವನ್ನು ಹಾಡಿ ಆ ವ್ಯಾಪಾರಿಯು ಬದುಕುವಂತೆ ಮಾಡಿದರು. ಜೀವದಿಂದ ಎದ್ದು ಬಂದರು, ಒಳ್ಳೆ ಹೇಲೆಂಡ್ ಹೆಲ್ತಿಯಾಗಿ ಎದ್ದು ಬಂದರು. ಇವರಿಬ್ಬರೂ ಏನು ಮಾಡಿದ್ರು, ಸಾಷ್ಟಾಂಗವಾಗಿ ದೇವರಿಗೂ ನಮಸ್ಕಾರ ಮಾಡಿದ್ರು, ತಿರುಜ್ಞಾನ ಸಂಬಂಧರಿಗೂ ನಮಸ್ಕಾರ ಮಾಡಿದ್ರು, ಅಲ್ಲಿಯೇ ಅವರಿಬ್ಬರಿಗೂ ಮದುವೆ ಕೂಡ ನೆರವೇರಿತು. ಈ ಪವಾಡ ನಡೆದ ಮೇಲೆ ನಮ್ಮ ತಿರುಜ್ಞಾನ ಸಂಬಂಧರವರು ಏನು ಮಾಡಿದ್ರು, ಮುಂದಕ್ಕೆ ತಿರುಚೆಂಗಾಟಾಂಗುಡಿ ಅನ್ನೋ ಊರಿಗೆ ಬಂದರು. ಈ ಸುರುತ್ತೊಂಡ ನಾಯನಾರು ಇದ್ದಾರಲ್ಲ ಅವರು ಊರು, ಅವರು ಬನ್ನಿ ನಮ್ಮ ಊರಿಗೆ ಅಂತ ಹೇಳಿದ್ರು, ಅಲ್ಲಿಗೆ ಬಂದರು. ಆ ಊರಿಗೆ ಬಂದಾಗ ಇವರಿಗೆ ಸಾಕ್ಷಾತ್ತಾಗಿಯೇ ಪರಮೇಶ್ವರ ದರ್ಶನ ಕೊಟ್ಟ ಅಂತ ಹೇಳಲ್ಪಟ್ಟಿದೆ. ಅಲ್ಲಿಂದ ಮುಂದಕ್ಕೆ ತಿರುಪುಗಳೂರ್ ಅನ್ನೋ ಊರಿಗೆ ಬಂದರು, ಅಲ್ಲಿ ಮುರುಗನಾಯನಾರ್ ಅವರ ಭೇಟಿಯಾಯಿತು. ಈ ಮುರುಗನಾಯನಾರವರ ಚರಿತ್ರೆಯನ್ನು ನಾನು ಮುಂದೆನೇ ಹೇಳಿ ಹಿಂದೆ ವಿಡಿಯೋನಲ್ಲಿ ಹೇಳಿದ್ದೇನೆ. ಅವರು ಪುಷ್ಪ ಪೂಜೆ ಮಾಡಿ ಮಾಡಿ ಅಷ್ಟು ಶ್ರದ್ಧೆಯಿಂದ ಪುಷ್ಪ ಪೂಜೆ ಮಾಡಿ ಪರಮೇಶ್ವರನ ಅನುಗ್ರಹವನ್ನು ಪಡೆದರು ಅಂತ ಹೇಳಿದ್ದೇನೆ. ಅಲ್ಲಿಂದ ತಿರುನಾವುಕ್ಕರಸರ್ ಅವರ ಸಲಹೆ ಮೇರೆಗೆ ತಿರುವಾರೂರಿಗೆ ಹೋದರು, ತ್ಯಾಗೇಶ ಸ್ವಾಮಿಯನ್ನು ದರ್ಶನ ಮಾಡೋದಕ್ಕೆ ಹೋದರು. ಈಗ ನಾನು ಏನು ಹೇಳ್ತೀನಿ ಅಂದರೆ, ತಿರುಚೆಂಗಾಟಾಂಗುಡಿಯಲ್ಲಿ ಇವರು ಬಂದರು ಅಂತ ಹೇಳಿದೆ, ನಮ್ಮ ಸಿರುತೊಂಡನಾಯನಾರವರ ಊರು. ಇವರು ಏನು ಮಾಡಿದ್ದಾರೆ, ಅಲ್ಲಿ ಅವರ ಭೇಟಿಯಾದ ತಕ್ಷಣ ಮುಂದೆ ಏನಾಗತ್ತೆ ಅನ್ನೋದನ್ನು ತಾವು ಈ ಇವರ ವಿಷಯದಲ್ಲಿ, ಸಿರುತೊಂಡನಾಯನಾರವರ ವಿಷಯದಲ್ಲಿ ಮುಂದೆ ಏನಾಗಬಹುದು ಅನ್ನೋದನ್ನು ಊಹಿಸಿ ಅವರನ್ನು ಕುರಿತು ಒಂದು ಪದಿಹವನ್ನು ಹಾಡಿದ್ದಾರೆ. ಆ ಪದಿಹದ ವಿಶೇಷ ಏನು ಅಂತಂದರೆ, ಈ ಸಿರುತೊಂಡನಾಯನಾರವರಿಗೆ ಶಿರಾಳ ಅಂತ ಒಬ್ಬ ಮಗ, ಆ ಮಗನೂ ಮಹಾ ಶಿವಭಕ್ತ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಇವರ ಚರಿತ್ರೆ ಘನವಾದ ಚರಿತ್ರೆ, ಈ ಸುರತುಂಡರ ಚರಿತ್ರೆ ಇದೆಲ್ಲ ಬಹಳ ಘನವಾದ ಚರಿತ್ರೆ, ಅದನ್ನು ಮುಂದೆ ಹೇಳ್ತಾ ಇದ್ದೀನಿ. ಅವರನ್ನು ಇವರು ಕವಿತೆ ಹಾಡ್ತಾರೆ, ಪದ್ಯ ಅಂದರೆ ಕವಿತೆ ಹಾಡಿದಾಗ 11 ಸ್ಟ್ಯಾನ್ಸಾಗಳಲ್ಲಿಯೂ ಪ್ರತಿಯೊಂದರಲ್ಲಿಯೂ ಶಿರಾಳ ಸಿರುತುಂಡರ್ ಶಿರಾಳ ತಿರು ಎಲ್ಲರ ಎಲ್ಲ ಸ್ಟ್ಯಾನ್ಸಾಸುಗಳು ಇವರ ಹೆಸರಿನಲ್ಲಿ ಬರೋ ಹಾಗೆ ಹೊಗಳಿ ಹಾಡಿದ್ದಾರೆ. ನಾವು ಇವಾಗ

0: ಸಿರುತೊಂಡ ನಾಯನಾರವರ ಚರಿತ್ರೆಯನ್ನು ಕೇಳೋಣ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಇಷ್ಟೇ ವಿವರಣೆ ಕೊಡೋದು, ಶಂಗಾಟಾಂಗುಡಿ ಮೇಯ ಸಿರುತೊಂಡರ್ ಕಡಿಯೇನು ಅಂತ ಹೇಳಿದ್ದಾರೆ. ಇವರು ಇವರ ಸ್ಥಳ ಬಂದು ಹೇಳಿದ ಹಾಗೆ ತಿರುಚೆಂಗಾಟಾಂಗುಡಿ ಅನ್ನೋ ಸ್ಥಳ. ಇದಕ್ಕೆ ಗಣಪತೀಶ್ವರಮ್ಮನಂತಲೂ ಹೆಸರಿದೆ. ಒಮ್ಮೆ ಗಣಪತಿಯು ನಮ್ಮ ಗಣೇಶ ಗಜಮುಖಾಸುರ ಅನ್ನುವರನ್ನು ಕೊಂದು ಸಂಹರಿಸಿದ್ರಿಂದ ಈ ಮತ್ತೆ ಈಶ್ವರನನ್ನು ಪೂಜೆ ಮಾಡಿದ್ದರಿಂದ ಈ ಸ್ಥಳಕ್ಕೆ ಗಣಪತಿ ಈಶ್ವರಮ್ಮನೋ ಹೆಸರು ಬಂದಿದೆ. ಅದಲ್ಲದೆ ಈ ಊರಿನಲ್ಲಿ ಈ ಪರಂಜ್ಯೋತಿಯವರು ಆ ಯುದ್ಧದಲ್ಲಿ ಗೆದ್ದ ಮೇಲೆ ರಾಜನ ಅನುಮತಿಯಿಂದ ಗಣೇಶನನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ. ಇದನ್ನು ಮುಂದೆ ಹೇಳ್ತೀನಿ. ಇವರ ಹೆಸರು ಪರಂಜ್ಯೋತಿ ಅಂತವರ. ಇವರು ಚೋಳ ರಾಜ್ಯದ ತಿರುಚೆಂಗಾಟಾಂಗುಡಿ ಎನ್ನುವ ಸ್ಥಳಕ್ಕೆ ಸೇರಿದವರು. ಇವರ ಮನೆತನವೇ ಸೇನಾಧಿಪತಿಗಳ ವಂಶ, ಅಂದರೆ ಇವರ ತಂದೆಯವರು ಅವರ ತಂದೆಯವರು ಎಲ್ಲ ಸೇನಾಧಿಪತಿಗಳಾಗಿದ್ದವರು. ಇವರೂ ಸಹ ಚೋಳ ರಾಜ್ಯದ ನರಸಿಂಹವರ್ಮ ಪಲ್ಲವ ರಾಜನ ಆಸ್ಥಾನದಲ್ಲಿ ಮಹಾಸೇನಾಧಿಪತಿಯಾಗಿದ್ದರು. ರಾಜ ಒಮ್ಮೆ ಏನು ಮಾಡಿದ, ನೀವು ಉತ್ತರ ದೇಶದ ರಾಜ ಒಬ್ಬ ಇದ್ದಾನೆ ಪುಲಿಕೇಶಿ ಅಂತ, ಆತನ ಮೇಲೆ ದಂಡೆತ್ತಿ ಹೋಗಿ ಜಯ ಸಾಧಿಸ್ಕೊಂಬರಾದರೆ ಬನ್ನಿ ಅಂತ ಹೇಳಿದರು. ರಾಜನ ಆಜ್ಞೆಯಂತೆ ಆ ಪುಲಿಕೇಶಿ ಮೇಲೆ ಯುದ್ಧ ಮಾಡಿ ಜಯವನ್ನು ಸಾಧಿಸಿದ್ದಲ್ಲದೆ ಅಲ್ಲಿದ್ದ ಐಶ್ವರ್ಯ ಧನ ಎಲ್ಲವನ್ನು ಬಂಡಿ ಬಂಡಿಯಾಗಿ ತಗೊಂಡು ಬಂದು ರಾಜನಿಗೆ ಒಪ್ಪಿಸಿದರು. ರಾಜನಿಗೆ ಪರಮಾಶ್ಚರ್ಯವಾಯಿತು. ಯಾಕೆ ಅಂತಂದರೆ ಅವನು ಒಬ್ಬ ಅಜೇಯನಾದ ರಾಜನಾಗಿದ್ದ ಪುಲಿಕೇಶಿ. ಇವರೂ ಒಂದೆರಡು ಸಲ ಹೋಗಿ ಸೋತಿದ್ದರು. ಆದ್ದರಿಂದ ಕೇಳಿದ್ರು ಪರಂಜ್ಯೋತಿಯವರನ್ನು, ಇದು ನಿಮಗೆ ಹೇಗೆ ಸಾಧ್ಯವಾಯಿತು? ನಾನೇ ಎರಡು ಮೂರು ಸಲ ಸೋತಿ ಬಂದಿದ್ದೀನಲ್ಲ, ನಿಮಗೆ ಇವರ ಮೇಲೆ ಜಯ ಸಾಧಿಸೋ ಹಾಗೆ ಹೇಗೆ ಸಾಧ್ಯವಾಯಿತು ಅಂತ ಕೇಳಿ ಸಭೆಯಲ್ಲಿ ಕೇಳಿದ್ರು. ಆಗ ಇವರು ಬಹಳ ವಿನಯದಿಂದ ನಮ್ರತೆಯಿಂದ ಸುಮ್ಮನೇ ಕೂತಿದ್ದರು. ಆಗ ಮಂತ್ರಿಗಳು ರಾಜನಿಗೆ ವಿವರಣೆ ಕೊಡ್ತಾರೆ, ಸ್ವಾಮಿ ಇವರು ಮಹಾಶಿವಭಕ್ತರು, ಆ ಶಿವಭಕ್ತಿಯಿಂದ ಇವರು ಜಯಿಸೋದಕ್ಕೆ ಸಾಧ್ಯವಾಯಿತು ಅಂತ ಹೇಳಿದರು. ಹೌದೇ ಅಂತ ಕೇಳಿದರು ರಾಜ. ಹೌದು ಸ್ವಾಮಿ, ನಾನಲ್ಲ ಜಯಿಸಿದ್ದು, ನಾನು ಶಿವಭಕ್ತಿ ಇಟ್ಟಿದ್ದೀನಲ್ಲ, ಶಿವಶರಣರ ಸೇವೆ ಮಾಡ್ತೀನಲ್ಲ, ಅದರ ಬಲದಿಂದ ನಾನು ಗೆದ್ದು ಬಂದಿದ್ದೀನಿ ಅಷ್ಟೇ ಅಂತ ಹೇಳಿದರು. ರಾಜನಿಗೆ ಪರಮಾಶ್ಚರ್ಯವೂ ಆಯಿತು, ಒಂದು ವಿಧದಲ್ಲಿ ದುಃಖವೂ ಆಯಿತು, ವೇದನೆ ಆಯಿತು. ಇಂತಹ ಶಿವಭಕ್ತನನ್ನು ಒಂದು ಯುದ್ಧಕ್ಕೆ ಕಳಿಸಿ ಇವರು ಅಷ್ಟು ಜನರ ಕೊಲೆ ಸಂಹಾರಕ್ಕೆ ಕಾರಣರನ್ನಾಗಿ ನಾ ಮಾಡಿಬಿಟ್ನಲ್ಲ ಅಂತ ಆತನಿಗೆ ವೇದನೆಯುಂಟಾಗಿ ಏನು ಮಾಡಿದ್ರು, ಸ್ವಾಮಿ ಇನ್ನು ಮೇಲೆ ಇಂತಹ ಶಿವಭಕ್ತರು ನೀವು ಈ ಕೆಲಸಗಳನ್ನು ಮಾಡಬಾರ್ದು, ನೀವು ನಿಮ್ಮ ಊರಿಗೆ ಹೋಗಿಬಿಡಿ, ಹೋಗಿಬಿಟ್ಟಲ್ಲಿ ನಿಮ್ಮ ಶಿವಸೇವೆಯನ್ನು ಮುಂದುವರಿಸಿ ಅಂತ ಹೇಳಿದರು. ರಾಜಾಜ್ಞೆ ಅಲ್ವಾ, ಅವ್ರಿಗೂ ಅದೇ ಬೇಕಾಗಿತ್ತು, ಶಿವಭಕ್ತಿ ಶಿವಶರಣರ ಸೇವೆ ಇದನ್ನು ಮಾಡೋದಂತ ಹೇಳಿಬಿಟ್ಟು ವಾಪಸ್ಸು ತಿರುಚಟಾಂಗುಡಿಗೆ ಬಂದುಬಿಟ್ರು. ಒಂದು ವಿಷಯ ಇಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಪಂಚದಲ್ಲಿ ಜನರು ಯಾವುದರ ಮೇಲೆ ಆಸೆ ಇರ್ತಾರೆ ಅಂದರೆ ಐಶ್ವರ್ಯದ ಮೇಲೆ ವಿಪರೀತವಾದ ಮೋಹ ಇಟ್ಕೊಳ್ತಾರೆ, ಹೆಂಡತಿಯ ಮೇಲೆ ಅದಕ್ಕಿಂತ ಹೆಚ್ಚಿನ ಮೋಹ ಇಟ್ಕೊಳ್ತಾರೆ, ಅದಕ್ಕೂ ಹೆಚ್ಚಾಗಿ ಮಕ್ಕಳು ಇರ್ತಾರಲ್ಲ, ಮಕ್ಕಳ ಮೇಲೆ ಮೋಹ ಜಾಸ್ತಿ ಇರುತ್ತೆ. ಇದು ತಪ್ಪು ಅಂತಲ್ಲ, ಸ್ವಾಭಾವಿಕವಾಗಿ ಜನರಲ್ಲಿರುವ ಒಂದು ಗುಣ. ಇಷ್ಟು ಗುಣಗಳಿದ್ದರೂ ಕೂಡ ಶಿವಭಕ್ತಿಯೇ ಇದನ್ನು ಎಷ್ಟೋ ಒಂದು ಅಳತೆ ಎಷ್ಟು ಇಟ್ಕೋಬೇಕು, ಅದಕ್ಕೆ ಮೀರಿ ಈ ಮೋಹವನ್ನು ನಾವು ಬೆಳೆಸಬಾರ್ದು. ಅದಕ್ಕಿಂತ ಹೆಚ್ಚು ಮೋಹ ಅಥವಾ ಪ್ರೀತಿಯನ್ನು ಎಲ್ಲಿಡಬೇಕು ಅಂತಂದರೆ ಪರಮೇಶ್ವರನಲ್ಲಿಡಬೇಕು, ಭಗವಂತನಲ್ಲಿ ಇಡಬೇಕು. ಇದಕ್ಕೆಲ್ಲ ಒಂದು ಲಿಮಿಟ್ ಇರಬೇಕು ಈ ಮೋಹಗಳಿಗೆ ಅಂತ ಹೇಳಿ ಬದುಕಿದವರಿಂದ ಉದಾಹರಣೆ, ಉನ್ನತವಾದ ಅತ್ಯುತ್ತಮವಾದ ಉದಾಹರಣೆ ಅಂದರೆ ಈ ಪರಂಜ್ಯೋತಿಯವರು. ಪರಂಜ್ಯೋತಿಯವರು ಈ ತರಹ ಮನುಷ್ಯರು, ಹೆಂಡತಿ ಮೇಲೆ ಮಕ್ಕಳ ಮೇಲೆ ಐಶ್ವರ್ಯದ ಮೇಲೆ ಒಂದು ಲಿಮಿಟ್ಟು, ಸಂಸಾರದಲ್ಲಿದ್ದರೂ ಸಹ ಒಂದು ಅಳತೆಯವರಿಗೇನೆ ಮೋಹ, ಅದರ ಮೇಲೆ ಮಿಕ್ಕದ್ದೆಲ್ಲ ಈಶ್ವರನಿಗೆ ಸೇರಿದ್ದು ಅನ್ನೋ ಭಾವನೆ ಇಟ್ಕೊಂಡು ಆ ಊರಿನಲ್ಲಿ ಶಿವಭಕ್ತರುಗಳ ಅವರ ಭಕ್ತರುಗಳ ಸೇವೆಯನ್ನು ಮಾಡೋದಕ್ಕೆ ತೊಡಗಿದ್ರು. ಅಂದಿನಿಂದ ಇವರಿಗೆ ಸಿರುತೊಂಡ ನಾಯನಾರ್ ಅಂತ ಹೆಸರಾಯಿತು. ಸಿರುತುಂಡ ನಾಯನಾರಂದರೆ ಬಹಳ ಚಿಕ್ಕವನಾದ ಅಲ್ಪನಾದ ಒಬ್ಬ ಸೇವಕ, ಶಿವರ ಶರಣರ ಸೇವಕ ಅಂತ ಅರ್ಥ. ಬಹಳ ಅಲ್ಪನಾದವನು ನಾನು, ಸೇವೆ ಮಾಡೋದ್ರಲ್ಲಿ ದೊಡ್ಡವನಲ್ಲ ಅಂತ ಈ ಪದದ ಅರ್ಥ. ಹೀಗೆ ಸೇವೆ ಮಾಡ್ತಾ ಒಂದು ನಿಯಮವನ್ನು ತಾವೇ ನಿಬಂಧಿಸ್ಕೊಂಡ್ಬಿಟ್ರು. ಏನು ಅಂತಂದರೆ, ಪ್ರತಿ ದಿವಸವೂ ಯಾರಾದರೂ ಒಬ್ಬ ಶಿವಭಕ್ತರನ್ನು ಕರ್ಕೊಂಡು ಬಂದು, ಕೊನೆ ಪಕ್ಷ ಒಬ್ಬರು ಶಿವಭಕ್ತರನ್ನಾದ್ರೂ ಕರ್ಕೊಂಡು ಬಂದು ಅವರಿಗೆ ಊಟ ಕೊಟ್ಟು, ಅವರಿಗೆ ಬೇಕಾದ್ದನ್ನೆಲ್ಲ ಕೊಟ್ಟು, ಅವರ ಸೇವೆ ಮಾಡಿ ಆ ನಂತರ ತಾವು ಊಟ ಮಾಡಬೇಕು ಅನ್ನೋ ಒಂದು ನಿಯಮವನ್ನು ತಾವೇ ವಿಧಿಸಿಕೊಂಡು ಬಂದರು. ಇವರ ಹೆಂಡತಿಯವರ ಹೆಸರು ತಿರುವೆಂಗಾಟು ನಂಗಯ್ಯಾರಂತ. ಇವರ ಮನೆಯಲ್ಲಿ ಒಬ್ಬ ಕೆಲಸದಾಕೆ ಕೂಡ, ಆಕೆಯೂ ಶಿವಭಕ್ತಳೆ, ಸಂದನ ಮಂಗಯ್ಯಾರಂತ ಆಕೆ ಹೆಸರು. ಮತ್ತು ಇವರಿಗೊಬ್ಬ ಹುಡುಗ ಇದ್ದ, ಮಗ, ಅವನ ಹೆಸರು ಶಿರಾಳ ಅಂತ. ಹೀಗೆ ಸಂಸಾರ ಇತ್ತು. ಇವರು ಈ ನಿಯಮದಂತೆ ಪ್ರತಿ ದಿವಸ ಆಚರಣೆ ಮಾಡಿಕೊಂಡು ಒಬ್ಬ ಶಿವಭಕ್ತನ ಕರ್ಕೊಂಬಂದು ಅವರಿಗೆ ಸೇವೆ ಮಾಡಿ ಕಳಿಸ್ತಾ ಇದ್ದರು. ಆ ಒಂದು ದಿನ ಏನಾಗಿದೆ, 12 ಗಂಟೆ ಆಗಿದ್ದರೂ ಕೂಡ, ಊಟದ ಸಮಯ ಆದರೂ ಕೂಡ, ಯಾರೂ ಒಬ್ಬರು ಶಿವಭಕ್ತರು ಇವರ ಕಣ್ಣಿಗೆ ಬೀಳಲಿಲ್ಲ. ಊರೆಲ್ಲ ಸುತ್ತಾಡ್ತಾ ಇದ್ದಾರೆ, ಒಬ್ಬರು ಕಣ್ಣಿಗೆ ಬೀಳಲಿಲ್ಲ. ಆದ್ದರಿಂದ ಯಾರನ್ನಾದರೂ ನೋಡೋಣ ಅಂತ ಹೇಳಿಬಿಟ್ಟು ಊರಿನ ಸುತ್ತ ದೇವಸ್ಥಾನದ ಹತ್ರ ಹೋಗಿ ಹುಡುಕೋದಕ್ಕೆ ಹೋದರು. ಅದೇ ಸಮಯದಲ್ಲಿ ಇವರ ಮನೆಗೆ ಒಬ್ಬ ಶಿವಭಕ್ತರು ಅಂತ ಹೇಳೋದಕ್ಕಿಂತ ಶಿವನೇ ಸಾಕ್ಷಾತ್ತಾಗಿ ಬಂದಂತಹ, ಒಳ್ಳೆ ಹೇಗಿದ್ದಾರೆ ಅವರು ಯೋಗಿ, ಶಿವಯೋಗಿ ಹೇಗಿದ್ದಾರೆ, ವರ್ಣನೆ ಹೇಗಿದೆ ಅಂದರೆ, ಚೆನ್ನಾಗಿ ವಿಭೂತಿ ಧರಿಸಿದ್ದಾರೆ, ರುದ್ರಾಕ್ಷ ಮಾಲೆ ಧರಿಸಿದ್ದಾರೆ, ಕೈನಲ್ಲಿ ತ್ರಿಶೂಲವಿದೆ, ಸಾಕ್ಷಾತ್ ಪರಮೇಶ್ವರನೇ, ಈಶ್ವರನೇ ಬಂದಂತೆ ಪ್ರಜ್ವಲಿಸ್ತಾ ಇದ್ದಾರೆ, ಅಷ್ಟು ತೇಜಸ್ಸು. ಅವರು ಇವರ ಮನೆಗೆ ಬಂದರು, ನೋಡಿದ್ರೆ ಸಾಕ್ಷಾತ್ತಾಗಿ ಈಶ್ವರ. ಇವರಿಗೆ ಭೈರವ ಅಂತ ಹೇಳಿ ಇಲ್ಲಿ ಉಲ್ಲೇಖವಿದೆ, ವೀರವರಂತೂ ಕೂಡ ಹೇಳಿದ್ದಾರೆ. ಇವ್ರ ಮನೆಗೆ ಬಂದರು. ಇದು ಈ ಮನೆ ಸಿರುತೊಂಡ ನಾಯನಾರವರ ಮನೆಯೇ ಅಂತ ಕೇಳಿದ್ರು. ಇವರ ಮನೆಯಲ್ಲಿ ಆ ಕೆಲಸದವರು ಸಂದನ ಮಂಗಯ್ಯಾರ್ ಮತ್ತು ಧರ್ಮಪತ್ನಿ ಇಬ್ಬರು ಬಂದು, ಹೌದು ಇದೇ ಮನೆಯೇ, ನಿಮಗೋಸ್ಕರ ಒಬ್ಬರು ಶಿವಭಕ್ತರು ಸಿಗುತ್ತಾರಿಯೇ ಅಂತ ಇವಾಗ ತಾನೇ ಹುಡ್ಕೋಕೆ ಹೋದರು, ತಾವೇ ಬಂದಿದ್ದೀರಿ ಮನೆ ಒಳಗೆ ಬನ್ನಿ, ದಯಮಾಡಿಸಿ ಕೂತ್ಕೊಡಿ, ಅವರು ಬಂದುಬಿಡ್ತಾರೆ ಅಂತ ಹೇಳಿದರು. ಅದಕ್ಕೆ ಆ ಶಿವಯೋಗಿ, ಪರಮೇಶ್ವರನೇ ಆ ಥರ ಬಂದಿರೋದು, ಶಿವಯೋಗಿ ಏನು ಹೇಳಿದ್ರು, ನಾನು ಗಂಡಿಸರಲ್ಲಿಲ್ಲದೇ ಇರೋ ಮನೆಗೆ ಬರೋದಿಲ್ಲ, ನೀವು ಬರೀ ಸ್ತ್ರೀಯರೇ ಇದ್ದೀರಿ, ಆದರೆ ನಾನು ಬರೋ ಹಾಗಿಲ್ಲ, ನನ್ನ ನಿಯಮ ಅದು. ಆದ್ದರಿಂದ ನಾನು ಇವಾಗ ಆ ದೇವಸ್ಥಾನದ ಹತ್ರ ಒಂದು ಮರ ಇದೆ, ಆ ಮರದ ಕೆಳಗೆ ಕೂತಿರ್ತೀನಿ, ನಿಮ್ಮ ನಾಯನಾರು ಬಂದ ಮೇಲೆ, ಸಿರುತೊಂಡ ನಾಯನಾರು ಬಂದ ಮೇಲೆ ಅವರನ್ನು ಕಳಿಸಿ ಅಂತ ಹೇಳಿಬಿಟ್ಟು ಹೊರಟೋದ್ರು. ಇವರು ಈ ಕಡೆ ಹೋದ್ಮೇಲೆ ಅವರು ಸಿರುತೊಂಡ ನಾಯನಾರು ಮನೆಗೆ ಬಂದರು. ಬಂದುಬಿಟ್ಟು ಯಾರೂ ಸಿಕ್ಕಲಿಲ್ಲ ಅಂತ ಮನೆ ಹೇಳಿ, ಅಯ್ಯೋಯ್ಯೋ ಹಾಗೇನಿಲ್ಲ, ಸಿಕ್ಕಿದ್ದಾರೆ ಒಬ್ಬರು, ಮರದ ಕೆಳಗೆ ಕೂತಿದ್ದಾರೆ ದೇವಸ್ಥಾನದ ಹತ್ರ, ನೀವು ದಯವಿಟ್ಟು ಓಡಿ ಹೋಗಿ ಅವರನ್ನು ಕರ್ಕೊಂಬನ್ನಿ ಅಂತ ಹೆಂಡತಿ ಹೇಳಿದ್ರು. ಇವರು ತಕ್ಷಣ ಓಡಿ ಹೋದರು. ನೋಡಿದ್ರೆ ಸಾಕ್ಷಾತ್ತಾಗಿ ಪರಮೇಶ್ವರನೇ ಕೂತಿರುವಂತೆ ಅವರು ಕೂತಿದ್ದಾರೆ ಮರದ ಕೆಳಗೆ. ಇವರು ಹೋಗಿ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ಕೈ ಮುಗಿದು ಹೇಳಿದ್ರು. ಹೇಳೋಕ್ಕೆ ಮುಂಚೆ ಅವ್ರು ಕೇಳಿದ್ರು, ಆ ಯೋಗಿ, ಶಿವಯೋಗಿ ಕೇಳಿದ್ರು, ನೀವೇ ಆ ಹಿರಿಯರಾದಂಥ ಸಿರುತೊಂಡ ನಾಯನಾರ ಅಂತ ಕೇಳಿದ್ರು. ಅದಕ್ಕೆ ಇವರೇನು ಹೇಳಿದ್ರು, ಹೌದು ಅಂತ ಹೇಳಲಿಲ್ಲ. ಅವರ ವಿನಯ ಅಷ್ಟು, ವಿನಯ ನಮ್ರತೆ ಹೇಗಿತ್ತು ಅಂದರೆ, ಸ್ವಾಮಿ, ಈ ಊರಿನಲ್ಲಿ ಬರೋ ಶಿವಶರಣರಿಗೆ, ಅವರಿಗೆ ಶಿವಶರಣರಿಗೆ ಅವರಿಗೆ ನನ್ನ ಕೈಲಾದ ಅಲ್ಪ ಸೇವೆಯನ್ನು ಮಾಡೋ ಒಂದು ಪದ್ಧತಿ ಇಟ್ಕೊಂಡಿದ್ದೀನಿ, ಗೊತ್ತಾಯಿತೆ. ಆ ಪದ್ಧತಿ ಪ್ರಕಾರ ಯಾರಾದರೂ ಒಬ್ಬ ಶಿವಶರಣರು ಬಂದರೆ ಅವರನ್ನು ನಿತ್ಯ ಊರಿಗೆ ಕರ್ಕೊಂಡು ಹೋಗಿ ಅವರಿಗೆ ಸೇವೆ ಮಾಡೋದು ನನ್ನ ಪದ್ಧತಿ, ಅಷ್ಟೇ ಸ್ವಾಮಿ ಅಂತ ಹೇಳಿದರು. ನನ್ನನ್ನು ಈ ಥರ ಕರೀತಾರೆ. ಓಹೋ, ಪರವಾಗಿಲ್ಲ, ಒಳ್ಳೆಯವರೇ ನೀವು, ಒಳ್ಳೆಯ ಶಿವಭಕ್ತರೇ, ಏನು ಈಗ ಬಂದಿದ್ದೀರಲ್ಲ ಅಂತ ಕೇಳಿದರು. ಸ್ವಾಮಿ, ನನ್ನೊಂದು ನಿಯಮ ಪಾಲಿಸ್ಕೊಂಡು ಬರ್ತಾ ಇದ್ದೀನಿ, ಪ್ರತಿ ದಿವಸವೂ ಒಬ್ಬ ಶಿವಶರಣರಿಗೆ, ಶಿವಭಕ್ತರಿಗೆ ಮನೆಗೆ ಕರ್ಕೊಂಬಂದು ಊಟ ಹಾಕಿ ಅವರನ್ನು ಸತ್ಕರಿಸಿ ಸಂತೋಷಪಡಿಸಿ ಆಮೇಲೆ ನಾನು ಊಟ ಮಾಡೋ ಪದ್ಧತಿ ಇಟ್ಕೊಂಡಿದ್ದೀನಿ. ಇವತ್ತು ಯಾರೂ ಸಿಕ್ಕಲಿಲ್ಲ ಅಂತ ಹುಡುಕ್ತಾ ಇದ್ದಾಗ ತಾವು ಪರಮೇಶ್ವರನಂತೆ ದಯಮಾಡಿಸಿಬಿಟ್ಟಿದ್ದೀರಿ, ತಾವು ಬಂದು ನಮ್ಮ ಮನೆಯಲ್ಲಿ ನನ್ನ ಆತಿಥ್ಯ ಸ್ವೀಕರಿಸಬೇಕು ಅಂತ ಬೇಡಿಕೊಂಡರು. ಅದಕ್ಕೆ ಶಿವಯೋಗಿಗಳು ನಕ್ಕುಬಿಟ್ರು, ಅಪ್ಪ ನಿನ್ನ ಕೋರಿಕೆ ಚೆನ್ನಾಗಿದೆ, ನಿನ್ನ ಭಕ್ತಿ ಚೆನ್ನಾಗಿದೆ, ಆದರೆ ಅದು ನಡೆಯೋದಕ್ಕೆ ಸಾಧ್ಯವಿಲ್ಲವಪ್ಪ ಅಂತ ಹೇಳಿದ್ರು. ಏಕೆ ಸ್ವಾಮಿ ಸಾಧ್ಯ ಇಲ್ಲ, ನಂದು ಒಂದು ನಿಬಂಧನೆ ಇದೆ, ನಾನು 6 ತಿಂಗಳಿಗೆ ಒಮ್ಮೆ ಊಟ ಮಾಡೋನು, ಮತ್ತೆ 6 ತಿಂಗಳು ಊಟ ಮಾಡೋದಿಲ್ಲ. ಇವತ್ತು ಆ 6 ತಿಂಗಳನ್ನ ಕಳೆದು ಊಟ ಮಾಡುವ ದಿನ ಬಂದಿದೆ. ಆದರೆ ನನ್ನ ನಿಬಂಧನೆಗಳು ನಿನಗೆ ಒಪ್ಪಿಗೆ ಆಗುವಂತೆ ಕಾಣೋದಿಲ್ಲಪ್ಪ, ಅದರಿಂದ ಬೇಡ ಬಿಟ್ಟುಬಿಡು ಅಂದರು. ಸ್ವಾಮಿ, ಹಾಗೇನು ಬೇಡಿ, ಎಂಥ ನಿಬಂಧನೆ ಆದರೂ ಸರಿ ನೀವು ಹೇಳಿ ಅಂತ ಹೇಳಿ ಒತ್ತಾಯಿಸಿದರು. ಅವಾಗ ಹೇಳಿ, ನೋಡಪ್ಪ, ಇವತ್ತು ನಾನು ಊಟ ಮಾಡುವುದ ದಿವಸ ಬಂದಿದೆ, ಆದರೆ ನಾನು ನೀನು ತಿಳ್ಕೊಂಡಿರೋ ಹಾಗೆ ಊಟ ಮಾಡುವನಲ್ಲ, ನಾನು ಪಶು ಮಾಂಸ ಸ್ವೀಕರಿಸೋನು, ಉಣ್ಣುವವನು ಪಶು ಮಾಂಸ. ಆದರೆ ಏನಂತೆ ಅಂತ, ಅವಸರ ಪಡಬೇಡ ಇರೋ, ಪಶು ಮಾಂಸ ಅಂದರೆ ನರಮಾಂಸ, ಅದನ್ನು ನಾನು ತಿನ್ನೋನು. ಪರವಾಗಿಲ್ಲ ಹೇಳಿ ಸ್ವಾಮಿ, ನಿನ್ನ ನಿಬಂಧನೆಗಳು ಏನಿದೆಯೋ ಎಲ್ಲ ಹೇಳಿಬಿಡಿ ಅಂತ ಹೇಳಿದಾಗ ಆ ಯೋಗಿ ಹೇಳ್ತಾರೆ, ನಾನು ನರಮಾಂಸ ತಿನ್ನುವನು, ನನಗೆ ಈ ದಿವಸ ಏನು ಬೇಕಾಗಿದೆ ಅಂತಂದರೆ 5 ವರ್ಷ ಆಗಿರಬಾರ್ದು, ಅಷ್ಟೇ ಆಗಿರಬೇಕು, 5 ವರ್ಷ ತುಂಬಿದ ಒಬ್ಬ ಸುಂದರವಾದ, ಅಂಗದಲ್ಲಿ ಏನೂ ಹೀನತೆ ಇಲ್ಲದ ಒಬ್ಬ ಬಾಲಕನ ಮಾಂಸವನ್ನು ನಾನು ತಿನ್ನಬೇಕು ಇವತ್ತು. ಆ ಹುಡುಗ ಅಂಗವಿಹೀನ, ಏನು ನ್ಯೂನತೆಗಳಿರಬಾರ್ದು ಶರೀರದಲ್ಲಿ, ಇಂತಹ ಬಾಲಕನ ಮಾಂಸ ನನಗೆ ಇವತ್ತು ಊಟಕ್ಕೆ ಬೇಕು. ಸರಿ ಸ್ವಾಮಿ, ಇನ್ನೂ ನಿಬಂಧನೆ ಇದೆ, ಆ ಹುಡುಗನನ್ನು ತಾಯಿ ಹಿಡಿದುಕೊಳ್ಳಬೇಕು, ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಹಿಡಿದುಕೊಂಡಾಗ ಆತನ ತಂದೆ ಏನು ಮಾಡಬೇಕು, ಕತ್ತಿಯಿಂದ ಆತನನ್ನು ಕುಯ್ದು ಆಮೇಲೆ ನನಗೆ ಆ ಮಾಂಸವನ್ನು ನನಗೆ ಉಣಬಡಿಸಬೇಕು. ಇದು ಮಾಡುವಾಗ ಆ ಹುಡುಗನಾಗಲಿ ತಾಯಿಯಾಗಲಿ ತಂದೆಯಾಗಲಿ ಯಾವ ಮನೋಭಾವ, ದುಃಖದ ಮನೋಭಾವ, ಅಸಮಾನದ ಅಂಥದ್ದು ಯಾವುದೂ ಇಲ್ಲದೆ ಸಂತೋಷದಿಂದ ಮಾಡಬೇಕು ಈ ಕೆಲಸ. ಸಂತೋಷದಿಂದ ಮಾಡಿ ನನಗೆ ಉಣಬಡಿಸಬೇಕು, ಇದು ಸಾಧ್ಯವೇನಪ್ಪ ನಿನ್ನ ಕೈಲೇ ಅಂತಂದರು. ಹೇಳಿದರು, ಮತ್ತೆ ಆ ಹುಡುಗ ಒಬ್ಬನೇ ಮಗನಾಗಿರಬೇಕು, ಎಷ್ಟು ಕಂಡೀಷನ್ನು, ಆ ಹುಡುಗ ಒಬ್ಬನೇ ಹುಡುಗನೂ ಆಗಿರಬೇಕು, 5 ವರ್ಷದೊಳಗಿರಬೇಕು, ಈ ಥರ ಎಲ್ಲ ನಿಬಂಧನೆಗೆ ಹೇಳಿದ್ರು. ಸ್ವಾಮಿ ನೀವು ಬನ್ನಿ, ಶಿವನ ಆಜ್ಞೆ ಇದ್ದರೆ ಇದು ನಡೆಯತ್ತೆ, ನಾನು ಎಲ್ಲ ಏರ್ಪಾಡು ಮಾಡ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಸಿರಿತುಂಡ ನಾಯ್ನ ಮನೆಗೆ ಬಂದರು. ಮನೆಗೆ ಬಂದರೆ ಹೆಂಡತಿ ಕೇಳಿದ್ರು, ಏನಾಯಿತು ಅಂತ. ಇದು ನಡೆಯೋ ಥರ ಕಾಣಲಿಲ್ಲ, ಅವರ ನಿಬಂಧನೆಗಳು ಬಹಳ ಕಠಿಣವಾಗಿವೆ, ನಡೆಯೋ ಥರ ಕಾಣಲಿಲ್ಲ ಅಂತ ಎಲ್ಲ ನಿಬಂಧನೆಗಳನ್ನು ಹೇಳಿದ್ರು. ಇನ್ನೇನು, ನಾನು ಬದುಕಿರೋದು ಈಶ್ವರನಿಗೆ ಬೇಕಿಲ್ಲ ಅಂತ ಕಾಣುತ್ತೆ ಅಂತ, ನನಗೆ ಆತ್ಮಹತ್ಯೆ ಮಾಡಿಕೊಳ್ಳೋದೇ ಮಾರ್ಗ ಅಂತ ಕಾಣುತ್ತೆ ಅಂತ ಅವರು ಅದಕ್ಕೆ ಮುಂದಾದರು. ಆಗ ಪತ್ನಿ ಸಮಾಧಾನ ಹೇಳಿದ್ರು, ನೀವು ಆ ಥರ ಪಡಬೇಡಿ, ಇದಕ್ಕೆ ನಮಗೆ ಏನೋ ಒಂದು ಪರೀಕ್ಷೆ ಅಂತ ಕಾಣುತ್ತೆ, ನಾವು ನಿಧಾನವಾಗಿ ಇದನ್ನು ಪರಿಹರಿಸೋಣ ಅಂತ ಹೇಳಿ ಹೆಂಡತಿ ಸಮಾಧಾನ ಮಾಡಿದ್ಲು. ಯಾರಾದರೂ ಮಗ ಈ ಥರನ ಮಾರಿದರೆ, ಅವ್ರ ಹುಡುಗನನ್ನು ನೋಡೋಣ ಅಂತಂದರೆ, ಯಾರು ತಾನೇ ಈ ಥರ ಕಂಡೀಷನ್ ಇದ್ದರೆ ಮಗನ ಮಾರೋಕ್ಕೆ ಇಚ್ಛೆ ಪಡ್ತಾರಾ? ಆವಾಗ ಹೆಂಡತಿ ಹೇಳ್ತಾಳೆ, ನಮ್ಮ ಮಗನೇ ಇದಾನಲ್ಲ, ಶಿರಾಳ ಇದಾನಲ್ಲ, ಅವನಿಗೆ ಇವತ್ತೇ 5 ವರ್ಷ ಆಗಿದೆಯಲ್ಲ, 5 ವರ್ಷದ ಹುಟ್ಟುಹಬ್ಬ ಆತನಿಗೆ, ಆ ಹುಡುಗಿನಿಗೆ ಅವತ್ತು ಹುಟ್ಟುಹಬ್ಬ, ಒಳ್ಳೆ ಹೊಸ ಹೊಸ ವಸ್ತ್ರಗಳನ್ನೆಲ್ಲ ಅವನಿಗೆ ಉಡಿಸಿ ಶಾಲೆ ಕಳಿಸಿದ್ದಾರೆ, ಅಷ್ಟು ಇದನ್ನಲ್ಲ, ಇವನನ್ನೇ ನಾವು ಯಾಕೆ ಇದು ಮಾಡಿ, ಇದು ಈಶ್ವರನ ಸಂಕಲ್ಪ ಅಂತ ಕಾಣುತ್ತೆ ಅಂತ ಹೇಳಿದಾಗ ಸಿರಿತೊಂಡ ನಾಯ್ನಾರಿಗೂ ಒಂದು ತರಹ ಸಮಾಧಾನ ಆಗುತ್ತೆ. ಆವಾಗ ನೀವು ಹೋಗಿ ಶಾಲೆಯಿಂದ ಮಗನ ಕರ್ಕೊಂಬಂದ್ಬಿಡಿ, ನಾವು ಇದರಲ್ಲಿ ಇನ್ನೂ ವಿಚಲಿತರಾಗೋದು ಬೇಡ, ಈ ನಿರ್ಧಾರ ಸರಿಯಾಗಿದೆ ಅಂತ ಹೇಳಿ ಗಂಡನ್ನು ಸಿರಿತೊಂಡ ನಾಯ್ನವ್ರಿಗೆ ಶಾಲೆಗೆ ಕಳಿಸ್ತಾರೆ. ಶಾಲೆಗೆ ಹೋಗಿ ಅವರು ಮಗನನ್ನು ಕರ್ಕೊಂಬರ್ತಾರೆ. ಅಲ್ಲಿ ಉಪಾಧ್ಯಾಯರ ನಿಮ್ಮ ತಂದೆಯವರು ಬಂದಿದ್ದಾರೆ, ಏನು ವಿಶೇಷ ಇರಬೇಕು, ಹೋಗಪ್ಪ ಅಂತ ಹೇಳಿ ಕಳಿಸ್ತಾರೆ. ಆಗ ಆ ಶಿರಾಳ ಬಾಲಕ, 5 ವರ್ಷದ ಮಗು, ಏನಪ್ಪ ವಿಶೇಷ, ನನ್ನನ್ನು ಕರ್ಕೊಂಬರ್ತಾ ಇದ್ದಾರಲ್ಲ. ಏನಿಲ್ಲಪ್ಪ, ಇವತ್ತು ಬಹಳ ದೊಡ್ಡ ಯೋಗಿಗಳೊಬ್ಬರು ನಮ್ಮ ಮನೆಗೆ ಊಟಕ್ಕೆ ಬಂದಿದ್ದಾರೆ, ಅದಕ್ಕೋಸ್ಕರ ನಿನ್ನನ್ನು ಕರ್ಕೊಂಬರ್ತಾ. ಓಹೋ, ಬಹಳ ಸಂತೋಷ, ನನಗೆ ಯೋಗಿಗಳು, ಅಷ್ಟು ದೊಡ್ಡ ಯೋಗಿಗಳು ಬಂದಿದ್ದಾರೆ ಅಂತ, ಅವ್ರು ಊಟಕ್ಕೆ ಬಂದಿದ್ದಾರಪ್ಪ ಹೇಳ್ತಾನೆ ತಂದೆ ಮಗನಿಗೆ. ಅವರು 5 ವರ್ಷದ ಬಾಲಕನನ್ನು ಈ ರೀತಿ ಕೇಳ್ತಾ ಇದ್ದಾರಪ್ಪ ಊಟಕ್ಕೆ, ಅಪ್ಪ ನನಗೆ ಇದಕ್ಕಿಂತ ದೊಡ್ಡ, ನೀವು ಯಾಕೆ ಯೋಚನೆ ಮಾಡ್ತೀರಿ, ಇದು ನನಗೆ ಶಿವನು ಕೊಟ್ಟಿರುವಂಥ ಬಹಳ ದೊಡ್ಡ ಭಾಗ್ಯ, ಈ ಶರೀರ ಇವತ್ತಿದ್ರೇನು, ಇವತ್ತು ಹೋದ್ರೇನು, ಇನ್ನು 100 ವರ್ಷ ಆಗಿ ಇದ್ರೇನು, ಹೋದ್ರೇನು, ಯಾವುದಕ್ಕೋ ಮಣ್ಣಿಗೋ ಅಗ್ನಿಗೋ ಹೋಗುತ್ತೆ, ಪ್ರಯೋಜನವಿಲ್ಲದೆ ಹೋಗುತ್ತೆ. ಆದರೆ ಇವಾಗ ಒಳ್ಳೆಯ ಆಪರ್ಚುನಿಟಿ, ಸಂದರ್ಭ ಸಿಕ್ಕಿದೆ ಇದನ್ನು ಶಿವಾರ್ಪಣೆ ಮಾಡೋದಕ್ಕೆ. ಇದಕ್ಕಿಂತ ಬೇರೆ ಉತ್ತಮವಾದ ಒಂದು ಸಂದರ್ಭ ಸಿಕ್ಕಿದೆ, ನೀವು ಉಪಯೋಗಿಸ್ಕೊಳ್ಳಿದ್ದ ಆ ಮಗು ಅಷ್ಟು ಜ್ಞಾನದಿಂದ, ಶಿವಜ್ಞಾನ ಅಂದರೆ ಎಷ್ಟು ಭಕ್ತಿ ಇರಬೇಕು ಆ ಮಗುಗೆ ನೋಡಿ, ಹಾಗೆ ಕರ್ಕೊಂಬರ್ತಾರೆ ಮನೆಯಲ್ಲಿ. ಹಿತ್ತಲಿನಲ್ಲಿ ಈ ಮಗನ ಕರ್ಕೊಂಡು ಹೋಗಿ ಆ ಮಗುಗೆ ಸ್ನಾನ ಮಾಡಿಸಿ, ತಾಯಿಯಾದವಳು ಸ್ನಾನ ಮಾಡಿಸಿ, ಇಲ್ಲಿ ಈ ತಾಯಿಯರ ಮನೋಭಾವ ಹೇಗಿರುತ್ತೆ ಅನ್ನೋದನ್ನು ಕೂಡ ನಮ್ಮ ಶೇಖಿಯಾರು ಹೇಳಿದ್ದಾರೆ. ಸಾಧಾರಣವಾಗಿಯೇ ತಾಯಿ ಅಂದರೆ ಮಕ್ಕಳ ಮೇಲೆ ವಿಪರೀತ ಪ್ರೇಮ, ಮೈಯಲ್ಲಿ ಗರ್ಭದೊಳಗೆ ಇರುವಾಗಲಿಂದಲೇ ಆ ಪ್ರೇಮ ಬೆಳೆಯುತ್ತೆ. ಪ್ರತಿ ದಿವಸ ಸ್ನಾನ ಮಾಡಿಸಿ ಅದನ್ನು ಬಟ್ಟೆಯಿಂದ ಒರೆಸುವಾಗ ಆ ತಾಯಿಗೆ ಮಗುವನ್ನು ಮುದ್ದಿಸಬೇಕು ಅನ್ನೋ ಒಂದು ಆಸೆ ನ್ಯಾಚುರಲ್ಲಾಗಿರುತ್ತೆ, ಸ್ವಾಭಾವಿಕವಾಗಿರುತ್ತೆ. ಈ ರೀತಿ ಏನು ಮಾಡ್ತಾರೆ, ಆ ಮಗುವನ್ನು ಸ್ನಾನ ಮಾಡಿಸಿದ್ರು, ಮೈ ಒರೆಸ್ತಾ ಇರುವಾಗ ಆಕೆಗೆ ಮಗುವಿಗೆ ಒಂದು ಮುತ್ತು ಕೊಡಬೇಕು ಅನ್ನೋ ಒಂದು ಭಾವನೆ ಬಂತು. ಆದರೆ ತಕ್ಷಣವೇ ಶಿವಭಕ್ತಿ ಅನ್ನೋದು ಮೇಲ್ಗೈಯಾಯಿತು, ಮೇಲ್ಗೈಯಾಗಿ ಎಂಜಲ ಮಾಡಬಾರ್ದು, ಶಿವನಿಗೆ ಅರ್ಪಣೆಯಾಗುವುದಿದು. ಆದ್ದರಿಂದ ಅದು ಆ ಭಾವನೆಯನ್ನಲ್ಲೇ ಮನಸ್ಸಿನಲ್ಲಿ ಹುದುಗಿಸಿಬಿಟ್ಟು ಶಿವಾಯ ನಮಃ ಶಿವಾಯ ನಮಃ ಅಂತ 3 ಜನರು ಸೇರಿಕೊಂಡು ಈಕೆ ತಾಯಿ ಮಡಿಲಲ್ಲಿ ಮಲಗಿಸ್ಕೊಂಡ್ರು. ಮತ್ತು ಸಿರುತೊಂಡನಾಯನಾರವರು ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಅಂತ ಆ ಕಡೆ ಸೇವಿಕೆ ಆದಂಥ ಸ್ತ್ರೀಯು ಇದ್ದಾರೆ, ಆ ಕೆಲಸವನ್ನು ಮುಗಿಸ್ಬಿಟ್ರು, ಆ ಮಗುವನ್ನು ಕುಯ್ದರು. ಇಲ್ಲಿ ಕುಯ್ದರೆ ಏನಾಯಿತು, ಆ ಮಗುವಿಗೆ ಏನೂ ನೋವಾದಾಗ ಕಾಣಲಿಲ್ಲ, ನೋವೇ ಇಲ್ಲ. ಯಾಕೆ, ಅವನು ಆವಾಗಲೇ ಶಿವಭಕ್ತಿಯಲ್ಲಿ ತಲ್ಲೀನಾಗ್ಬಿಟ್ಟು ಈ ಪ್ರಪಂಚದಲ್ಲಿ ಇಲ್ಲ. ಆದ್ದರಿಂದ ಎಲ್ಲ ಕೆಲಸವು ಸಾಂಗೋಪಾಂಗವಾಗಿ ನೆರವೇರಿತು. ಇಲ್ಲಿ ಮನೆಯಲ್ಲಿ ಆಮೇಲೆ ಎಲ್ಲ ಅಡುಗೆಗಳನ್ನು ಮಾಡಿದ್ರು, ತಲೆಯನ್ನು ಮಾತ್ರ ತೆಗೆದು ಆ ಚಂದ್ರಮಂಗಯ್ಯಾರ್ ಕೆಲಸದಾಕೆ ಇದ್ದಾಳಲ್ಲ ಅವ್ರ ಕೈ ಕೊಟ್ಟು, ಇದು ಕೆಲಸಕ್ಕೆ ಬರೋದಿಲ್ಲಮ್ಮ, ಎಲ್ಲಾದರೂ ಕೂತ್ಬಿಡು ಅಂತ ಹೇಳಿಬಿಟ್ಟು ತಲೆಯನ್ನು ಕೊಟ್ಬಿಟ್ರು. ಯಥಾ ಪ್ರಕಾರ ಅಡುಗೆ ಆಯಿತು, ಎಲ್ಲ ಸಾಂಗೋಪಾಂಗವಾಗಿ ಅಡುಗೆ ಎಲ್ಲ ತಯಾರಾದಮೇಲೆ ನೀವು ಹೋಗಿ ಅವರನ್ನು ಕರ್ಕೊಂಬನ್ನಿ ಅಂತ ಸಿರಿತಂಡ ನಾಯನರನ್ನು ಅವರ ಧರ್ಮಪತ್ನಿ ಕಳಿಸಿದ್ರು. ಅವರು ಅಲ್ಲೇ ಕೂತಿದ್ದರು, ಸ್ವಾಮಿ ಊಟ ತಯಾರಾಗಿದೆ, ಭೋಜನಕ್ಕೆ ರೆಡಿಯಾಗಿದೆ, ತಾವು ದಯ ಮಾಡಿಸಿ ನನ್ನನ್ನು ಉದ್ಧರಿಸಬೇಕು ಅಂತ ಹೇಳಿ ಬೇಡಿಕೊಂಡ್ರು. ಎಲ್ಲ ನಾನು ಹೇಳಿದಂತೆ ನಿಯಮದಂತೆ ನಡೆದಿದೆಯೋ? ಸ್ವಾಮಿ ನಡೆದಿದೆ, ಬರಬೇಕು. ಅವರನ್ನು ಕರ್ಕೊಂಡು ಬಂದರು. ಬಂದು ಬಾಗಿಲಿನಲ್ಲಿ ಅವರಿಗೆ ನೀರು ಎಲ್ಲ ಕೊಟ್ಟು, ಕೈ ಕಾಲು ತೊಳೆದುಕೊಳ್ಳಿಗೆ ನೀರು ಕೊಟ್ಟು, ಮನೆ ಒಳಗೆ ಕೂಡಿಸಿ, ಮಣೆ ಹಾಕಿ ಕೂಡಿಸಿ, ರಂಗೋಲಿ ಹಾಕಿ, ದೀಪಗಳನ್ನು ಹತ್ತಿಸಿ ಕೇಳಿದರು, ಯಾರು? ಸಿರಿತಂಡರ ಧರ್ಮಪತಿ. ನಾವು ಬಡಿಸೋದರಲ್ಲಿ ಏನಾದರೂ ಒಂದು ವಿಧಾನ ಇರುತ್ತೆ, ಒಬ್ಬೊಬ್ಬರಿಗೂ ಒಂದೊಂದು ಥರ, ತಮಗೇನಾದರೂ ಒಂದು ವಿಧವಿದೆಯ ಹೇಗೆ ಬಡಿಸಬೇಕು ಅಂತ ಕೇಳಿದ್ರು. ಏನಿಲ್ಲ, ನೀವು ಎಲ್ಲ ಏನೇನು ಅಲ್ಲಿ ನೀವು ಬೇಯಿಸಿದ್ದೀರೋ, ಅಡುಗೆ ಮಾಡಿದ್ದೀರೋ, ಎಲ್ಲವನ್ನು ಒಟ್ಟಾಗಿ ನನ್ನ ಎಲೆಗೆ ಹಾಕ್ಬಿಡಿ, ಒಂದು ಚೂರು ಅಲ್ಲಿ ಮಿಗಿಸಿರೋದು ಬೇಡ ಅಂತ ಹೇಳಿದ್ರು. ಅದೇ ರೀತಿ ಆಕೆ ಇವ್ರ ಎಲೆಯಲ್ಲಿ ಎಲ್ಲವನ್ನು ಬಡಿಸಿಬಿಟ್ರು. ಬಡಿಸಿಬಿಟ್ಟಮೇಲೆ ಎಲ್ಲ ಬಡಿಸಾಯಿತೋ ಅಂತಂದರು. ಹ್ಞೂ, ಎಲ್ಲ ಬಡಿಸಿದ್ದೀವಿ. ಎಲ್ಲಿ ನಾಲ್ಗೆ ಕಾಣಿಸ್ತಾ ಇಲ್ಲ, ನಾಲ್ಗೆ ಪಲ್ಯ ಇಲ್ಲ, ತಲೆ ಇಲ್ವಲ್ಲ ಅಂತಂದರು. ಇವರು ನಡಿ ಹೋಗ್ಬಿಟ್ರು, ತಲೆಯನ್ನು ಹುದುಗಿಸೋಕ್ಕೆ ಕೊಟ್ಬಿಟ್ಟವಲ್ಲ ಅಂತ. ಇವರು ಇಬ್ಬರು ತಬ್ಬಿಬ್ಬಾದಾಗ ಆ ಕೆಲಸದಾಕೆ ಇದ್ದಾಳಲ್ಲ ಚಂದ್ರಮಂಗ್ಯಾರ್, ಅವರು ಅವಳು ಸ್ವಲ್ಪ ಜಾಣೆ, ಅವಳು ಏನು ಮಾಡ ಚತುರೆ, ಅವಳು ಇಷ್ಟು ನಿಬಂಧನೆಗಳನ್ನು ಹಾಕಿರ್ತಕ್ಕಂಥ ಶಿವಯೋಗಿ ತಲೆಯನ್ನು ಕೇಳದೇ ಇರ್ತಾನೆ ಅಂತ ಹೇಳಿ ಮೊದಲೇ ಆಲೋಚನೆ ಮಾಡಿ ಆ ತಲೆಯನ್ನು ಬೇಯಿಸಿದ್ದನ್ನು ತಂದು ಅಲ್ಲಿಟ್ಟರು. ಸದ್ಯಕ್ಕೆ ಆ ಒಂದು ಸಂದಿಗ್ಧ ಪರಿಹಾರವಾಯಿತು. ಊಟಕ್ಕೆ ಕೂತಿದ್ದಾರೆ. ಸರಿ, ನನಗೆ ನಿಮಗೆ ಹೇಳೋದಕ್ಕೆ ಮರೆತು ಹೋಯಿತು, ನಾನು ಯಾವಾಗಲೂ ಊಟ ಮಾಡಬೇಕಾದ್ರೆ ಇನ್ನೊಬ್ಬ ಶಿವಯೋಗಿಗಳು ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡ್ತೀನಿ, ಇನ್ನೊಬ್ಬರನ್ನು ಕರ್ಕೊಂಬನ್ನಿ ಅಂತ ಹೇಳಿದ್ರು ಸಿರಿತೊಂಡ ನಾಯನರಿಗೆ. ಇವರು ಸಿಕ್ಕೋದೇ ಬಹಳ ದೊಡ್ಡ ತಾಪತ್ರಯವಾಯಿತು. ಆದರೂ ಅವ್ರು ಹೇಳ್ತಾ ಇದ್ರಂತ ಮತ್ತೊಂದೇ ಊರೆಲ್ಲ ಸುತ್ಕೊಂಡು ಬಂದು, ಸ್ವಾಮಿ ಯಾರೂ ಸಿಗಲಿಲ್ಲ ಇವತ್ತು. ಓಹೋ, ಹಾಗಾ, ಪರವಾಗಿಲ್ಲ, ನೀವೇ ಒಬ್ಬ ಶಿವಯೋಗಿಗಳೇ ತಾನೇ, ಶಿವಭಕ್ತರೇ ಆಗಿದ್ದೀರಿ, ವಿಭೂತಿ ಧರಿಸಿದ್ದೀರಿ, ನೀವೇ ಕೂತ್ಕೊಂಬಿಡಿ ಅಂತ ಪಕ್ಕದಲ್ಲಿ ಇನ್ನೊಂದು ಎಳೆ ಹಾಕಿ ಕೂಡಿಸಿದ್ರು. ಇವರ ಎಲೆಯಿಂದ ಸ್ವಲ್ಪ ಅವರ ಎಲೆಗೆ ಹಾಕೋದು, ಸುತ್ತುಂಡ ನಾಯನಾರವರ ಎಲೆಗೆ ಹಾಕಿದ್ರೆ ಅವ್ರ ಮನಸ್ಸು ಯಾವ ಚಂಚಲ ಸ್ಥಿತಿಯಲ್ಲಿತ್ತೋ ಏನೋ, ತಕ್ಷಣವೇ ಎಲೆಗೆ ಕೈ ಹಾಕೋಕ್ಕೆ ಮುಂದಾದರು. ಓಹೋ, 6 ತಿಂಗಳಿಗೊಬ್ಬನಿಗೆ ಒಮ್ಮೆ ಊಟ ಮಾಡುವನೇ ನಾನು ಸಾವಿರದಿಂದ ಸಮಾಧಾನದಿಂದ ಇದ್ದೀನಿ, ನೀವು ಪ್ರತಿನಿತ್ಯ ಊಟ ಮಾಡೋರು ಇಷ್ಟು ಅವಸರ ನಿಮಗೆ ಊಟ ಮಾಡೋಕ್ಕೆ ಅಂತ ಬೇರೆ ಚುಚ್ಚಿದರು ಮನಸ್ಸಿಗೆ. ಇಲ್ಲ ಸ್ವಾಮಿ, ತಪ್ಪು ಮಾಡಿಬಿಟ್ಟೆ, ಕ್ಷಮಿಸಿ ಅಂತ ಹೇಳಿ ಬೇಡ್ಕೊಂಡ್ರು. ಆಗ ಎಲ್ಲ ಪರೀಕ್ಷೆಯಲ್ಲಿ ಆಯಿತು. ಆಮೇಲೆ ಹೇಳಿದ್ರು, ನೋಡಿ ನಿಮ್ಮ ಮಗ ಒಬ್ಬ ಇರಬೇಕಲ್ಲ, ಅವನನ್ನು ಕರೀರಿ ಅಂತ ಅಂದರು. ಇವರಿಗೆ ಹೇಗಿರಬೇಕು ಹೇಳಿದ್ರು, ಸ್ವಾಮಿ ಅವನು ಈಗ ಬರುವಂಥವನಲ್ಲ, ಅವನೀಗ ಬರೋ ಥರ ಇಲ್ಲ ಅಂತ ಹೇಳಿದ್ರು. ಯಾಕೆ ಬರುವಂಥವನಲ್ಲ, ಬರೋದಿಲ್ಲ, ಇದಾನಲ್ಲ ಮಗ, ನಿಮ್ಮ ಮಗ ಇರಬೇಕಲ್ಲ, ಕರೀರಿ ಅಂತಂದರು. ಇವ್ರು ಹೇಗೆ ಹೇಳೋದು, ನಮ್ಮ ಮಗಂದೇ ಮಾಡಿದ್ರು ಅಂತ ಹೇಳೋ ಹಾಗಿಲ್ಲ. ಹಾಗೆ ಸ್ವಾಮಿ ಅವನು ಬರೋಕ್ಕಾಗೋಲ್ಲ ಅಂತ ಹೇಳಿದಾಗ, ಮಗನ್ನ ಕರೀರಿ ಕರೀರಿ ಅಂತ ಹೇಳ್ತಾ ಇದ್ದೀನಿ, ನೀವು ಬರೋಕ್ಕಾಗೋಲ್ಲ, ಬರೋದಕ್ಕೆ ಆಗೋಲ್ಲ ಅವನು ಅಂತ ಹೇಳ್ತಾ ಇದ್ದೀರಲ್ಲ, ಹೋಗಿ ಕರೀರಿ ಅಂತ ಒಂದು ಅಧಿಕಾರವಾಣಿಯಿಂದ ಅವರು ಹೇಳಿದಾಗ, ಬೇರೆ ವಿಧಿ ಇಲ್ಲದೆ ದಾರಿ ಇಲ್ಲದೆ ಗಂಡ ಹೆಂಡತಿ ಇಬ್ಬರು, ಸಿರಿತುಂಡ ನಾಯನಾರ್ ಅವರ ಹೆಂಡತಿ ಇಬ್ಬರು ಹೋಗಿ ಬಾಗಿಲಿಂದ ಆಚೆ ಹೋಗಿ, ಶಿರಾಳ ಬಾಪ ಶಿರಾಳ ಬಾ ಅಂತ ಕರೆದರು. ಅದು ಎಲ್ಲಿಂದಲೂ ಅದೇ ತರಹ, ಹುಡುಗ ಹೇಗೆ ಹೊಸ ಬಟ್ಟೆಯನ್ನು ಉಟ್ಕೊಂಡಿದ್ದನಲ್ಲ ಹಾಗೇ ಎಲ್ಲ ಅಲಂಕೃತವಾದ ಹುಡುಗ ಓಡಿ ಬಂದು ಅಪ್ಪ ಅಮ್ಮನ ತಬ್ಬಿಕೊಂಡ್ಬಿಟ್ಟ. ಇವರಿಗೆ ಪರಮಾಶ್ಚರ್ಯವಾಯಿತು, ಏನಿದು ನಡೀತಾ ಇದೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಮನೆ ಒಳಗೆ ಹೋಗಿ ನೋಡ್ತಾರೆ. ಅದೇ ಆ ಶಿವಯೋಗಿನೂ ಇಲ್ಲ, ಎಲೆನೂ ಇಲ್ಲ, ಎಲೆ ಮೇಲೆ ಹಾಕಿದ ಭೋಜನ ಪದಾರ್ಥಗಳು ಯಾವುದೂ ಇಲ್ಲ, ಎಲ್ಲ ಮಾಯವಾಗಿದೆ. ಇವರಿಗೆ ತಕ್ಷಣ ಅರ್ಥವಾಯಿತು, ಇದೆಲ್ಲ ಶಿವನ ಲೀಲೆ, ನಮ್ಮನ್ನು ಪರೀಕ್ಷೆ ಮಾಡೋಕ್ಕೆ ಬಂದಿರಬೇಕು ಅಂತ ಹೇಳಿ ಆಚೆ ಬಂದಾಗ ಮೇಲೆ ಪರಮೇಶ್ವರನು ಪಾರ್ವತಿ ಸಮೇತ ವೃಷಭಾರೂಢನಾಗಿ ಸುಬ್ರಹ್ಮಣ್ಯ ಸ್ವಾಮಿ ಸಹಿತ ಇವರಿಗೆ ದರ್ಶನ ಕೊಟ್ಟರು. ದರ್ಶನ ಕೊಟ್ಟು ಅಂದರೆ ಈ ದರ್ಶನಕ್ಕೆ ಸೋಮಸ್ಕಂದ ರೂಪದಲ್ಲಿ ದರ್ಶನ ಅಂತ ಹೇಳ್ತಾರೆ. ದರ್ಶನ ಕೊಟ್ಟು ಹೀಗೆ ಹೇಳ್ತಾರೆ, ಅಪ್ಪ ಸಿರುತುಂಡರೆ ನಿಮ್ಮಂಥ ಭಕ್ತ ಎಲ್ಲಿ ಸಿಗ್ತಾರೆ, ನಿಮ್ಮ ಖ್ಯಾತಿಯು ಪ್ರಪಂಚಕ್ಕೆ ತಿಳಿಬೇಕು, ನಿಮ್ಮ ಒಂದು ಮಹಿಮೆ ಹಿರಿಮೆ ಪ್ರಪಂಚಕ್ಕೆ ತಿಳಿಬೇಕು ಅಂತ ಇಂಥ ಒಂದು ಕಠಿಣವಾದ ಒಂದು ಪರೀಕ್ಷೆಯನ್ನು ನಿಮಗೆ ಒಡ್ಡಿದೆ ನಾನು, ನೀವು ತಕ್ಷಣವೇ ನೀವೆಲ್ಲರೂ ಅಂದರೆ ಶಿರಾಳ ಚಂದನ ಮಂಗಯ್ಯರ್ ಮತ್ತು ನಿಮ್ಮ ಧರ್ಮಪತ್ನಿಯವರು ನೀವು ಎಲ್ಲರೂ ಸಹ ಈವಾಗಲೇ ನನ್ನ ಜೊತೆಯಲ್ಲಿ ಕೈಲಾಸಕ್ಕೆ ಬನ್ನಿ ಅಂತ ಕರೆದುಕೊಂಡು ಹೊರಟು ಹೋದರು. ಹೀಗೆ ಈ ಚರಿತ್ರೆ ಮುಕ್ತಾಯವಾಗುತ್ತೆ. ನಾವು ಇಲ್ಲಿ ತಿಳ್ಕೋಬೇಕಾದ್ದು ಏನು ಅಂದರೆ, ಈ ಸಿರಿತುಂಡರ ನಾಯನಾರವರ ಮಹಿಮೆಯನ್ನು ಹೊಗಳದೇ ಇರೋರೇ ಇಲ್ಲ, ಅಷ್ಟು ಬಹಳ ದೊಡ್ಡ, ಯಾರು ತಾನೇ ಈ ಥರ ಮಾಡೋಕ್ಕೆ ಸಾಧ್ಯ. ಓ, ನಮ್ಮ ಪಟ್ಟಿಣತ್ತಾರನ್ನವರು ಹೀಗೆ ಹೇಳ್ತಾರೆ ಇವರ ಬಗ್ಗೆ, ನಾನು ಶಿವಭಕ್ತಪ್ಪ ಪರಮೇಶ್ವರ, ನಾನು ನಿನ್ನ ಭಕ್ತನೇ, ಆದರೆ ಬೇಡ್ರ ಕಣ್ಣಪ್ಪ ಕಣ್ಣನ್ನು ಕೊಟ್ಟ, ನಾನು ಕೊಡಲಾರೆಯಪ್ಪ ಈಶ್ವರ, ಈ ಸಿರಿತುಂಡ ನಾಯನಾರು ಹೀಗೆ ಮಾಡಿದ್ರು, ಈ ಥರ ನನ್ನ ಮಾಡೋಕ್ಕೆ ಸಾಧ್ಯವಿಲ್ಲ. ತಿರುನೂರು ಕಂಠ ನಾಯನಾರವರು ಹೆಂಡತಿಯನ್ನು ಮುಟ್ಟದೆ ವ್ರತದಲ್ಲಿದ್ದರು ಎಷ್ಟೋ ವರ್ಷಗಳು, ಆ ಥರನೂ ನನ್ನಿಂದ ಹೇಳೋಕ್ಕೆ ಸಾಧ್ಯವಿಲ್ಲಪ್ಪ ಅಂತ ಹೇಳಿ ಅವರು ಹೊಗಳ್ತಾ ಇದ್ದಾರೆ. ಹೀಗೆ ಇವರನ್ನು ಅನೇಕರು ಹೊಗಳ್ತಾ ಇದ್ದಾರೆ. ಮತ್ತು ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ, ಅವರು ಸಿರಿತುಂಡ ನಾಯನಾರವರು ಮಗನ ಮಾಂಸವನ್ನೆಲ್ಲ ಬಡಿಸಿದ್ದು ಶಿವಪ್ರೇಮ, ಅವರಿಗೆ ಶಿವನಲ್ಲಿದ್ದ ಪ್ರೀತಿ, ಶಿವನಲ್ಲಿದ್ದ ಭಕ್ತಿ, ಪ್ರೇಮವನ್ನು ಬಡಿಸಿದರು ಅಂತ ಹೀಗೆಲ್ಲ ಹೇಳ್ತಾರೆ. ಇಷ್ಟು ದೊಡ್ಡ ಮಹಿಮೆ, ಹಿರಿಯ ಮಹಿಮೆಯುಳ್ಳ ಸಿರಿತುಂಡ ನಾಯನಾರವರಿಂದ ನಾವು ತಿಳ್ಕೊಳ್ಬೇಕಾದ್ದು ಏನು ಅಂತಂದರೆ, ನಾವು ಪರಮೇಶ್ವರನನ್ನು ಪಡೆಯಬೇಕು ಅಂತ ಇಷ್ಟವಿದ್ದರೆ ಆದಷ್ಟು ನಾವು ಈ ಪ್ರಪಂಚದ ಮೇಲಿನ ಮೋಹವನ್ನು, ಧನದ ಮೇಲಿನ ಮೋಹವನ್ನು, ಹೆಂಡತಿ ಮೇಲೆ, ಇತರ ವಸ್ತುಗಳ ಮೇಲಿನ ಇರತಕ್ಕಂಥ ಮೋಹವನ್ನು ಕಡಿಮೆನಾದರೂ ಮಾಡಿಕೊಳ್ಬೇಕು. ಅದಕ್ಕೆ ಬದಲು ಅಲ್ಲಿರೋ ಮೋಹವನ್ನು ಭಗವಂತನಲ್ಲಿ ಇರತಕ್ಕಂಥ ಪ್ರೀತಿ ಅನ್ನೋ ಥರ ಅದನ್ನು ಬದಲಾಯಿಸಿಕೊಂಡು ಅಲ್ಲಿ ನಾವು ಅದನ್ನು ಭಗವಂತನಲ್ಲಿ ತೋರಿಸಿದ್ರೆ ನಮಗೆ ಕಲ್ಯಾಣವಾಗುತ್ತದೆ ಅನ್ನೋ ಅಂಶವನ್ನು ನಾವು ಇದರಿಂದ ತಿಳ್ಕೊಳ್ಬೇಕು. ಇನ್ನೊಂದೇನು ಅಂತಂದರೆ, ಈ ಸಿರಿತುಂಡರ ನಾಯನಾರವರ ವಿಷಯದಲ್ಲಿ ಶೇಖಿಯಾರ್ ಅವರು ಬಹಳ ವಿವರಣೆಯನ್ನು ಕೊಟ್ಟಿದ್ದಾರೆ. ಈ ಹುಡುಗನನ್ನು ಕುಯ್ದ ಮೇಲೆ ಪ್ರತಿಯೊಂದು ಪದಾರ್ಥವನ್ನು ಹೇಗೆ ಬೇಯಿಸಬೇಕು, ಎಷ್ಟು ಕುದಿಸಬೇಕು, ಪ್ರತಿಯೊಂದು ಮೈನರ್ ಡೀಟೇಲ್, ಚಿಕ್ಕ ಚಿಕ್ಕ ವಿಷಯವನ್ನು ವಿಶದವಾಗಿ ತೋರಿಸಿದ್ದಾರೆ. ಹೀಗೆ ಕುದಿಸಬೇಕು, ಆಮೇಲೆ ಉಪ್ಪು ಹಾಕಬೇಕು, ಪ್ರತಿಯೊಂದು ಅಡುಗೆ ವಿಷಯದಲ್ಲಿಯೂ ಡೀಟೇಲಾಗಿ ಹೇಳಿದ್ದಾರೆ. ಯಾಕೆ? ಅದೇ ಮೇಯ್ಪುರುಳ್ ನಾಯನಾರ್ ಮತ್ತು ಏನಾದಿನಾಥನ್ ನಾಯನಾರ್ ಅವರ ವಿಷಯದಲ್ಲಿ ಅಲ್ಲೂ ಕೂಡ ಒಂದು ಸಂಹಾರ ನಡೆಯುತ್ತೆ. ಮೇಯ್ಪುರುಳ್ ನಾಯನಾರ್ ಅವರ ಚಿತ್ರದಲ್ಲಿ ಏನು ಶಿವಶರಣರ ವೇಷದಲ್ಲಿ ಬಂದಂಥ ಮುತ್ತನಾಥನ್ ಮೋಸ ಮಾಡಿ ದ್ರೋಹದಿಂದ ಅವರನ್ನು ಕೊಲ್ತಾನೆ. ಆವಾಗ ಏನು ಹೇಳ್ತಾರೆ, ಶೇಖರ್ ಬಂದ ಕೆಲಸವನ್ನು ಮುಗಿಸ್ಬಿಟ್ಟ ಅಂತ ಹೇಳಿದ್ದಾರೆ. ಅದೇ ಥರ ಏನಾದಿನಾಥನ್ ನಾಯನರು ಸಂದರ್ಭವೂ ಅದೇ ಥರ, ಅಲ್ಲೂ ಕೂಡ ಅವರು ಶೇಖರ್ ಅವರು ಏನು ವಿವರಣೆ ಕೊಡದೆ ಬಂದ ಕೆಲಸವನ್ನು ಮುಗಿಸ್ಕೊಂಬಿಟ್ರು ಅಂತ ಹೇಳಿದ್ದಾರೆ. ಇದನ್ನು ನಾನು ಮೇಯ್ಪುರುಳ್ ನಾಯನಾರವರ ಚರಿತ್ರೆಯನ್ನು ಹೇಳುವಾಗ ಮತ್ತು ಏನಾದಿನಾಥನ್ ನಾಯನಾರವರ ಚರಿತ್ರೆ ಹೇಳುವಾಗಲೂ ಈ ವಿಷಯವನ್ನು ಹೇಳಿದ್ದೇನೆ. ಇದನ್ನು ತಾವಲ್ಲಿ ಗಮನಿಸಬಹುದು. ಇಲ್ಲಿ ಮಾತ್ರ ಬಂದ ಕೆಲಸ ಮುಗಿಸ್ಕೊಂಡ್ರು ಅಂತ ಶೇಖರ್ ಏನೂ ವಿವರಣೆ ಕೊಟ್ಟಿಲ್ಲ, ಅಷ್ಟಕ್ಕೆ ನಿಲ್ಲಿಸಿದ್ದಾರೆ. ಆದರೆ ಇಲ್ಲಿ ಸಿರುತೊಂಡರ ನಾಯನಾರವರ ವಿಷಯದಲ್ಲಿ ಪ್ರತಿಯೊಂದು ಮೈನರ್ ಡೀಟೇಲು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಅಡುಗೆ ಹೀಗಿರಬೇಕು ಅಂತ ಪ್ರತಿಯೊಂದು ಮೈನರ್ ಡೀಟೇಲ್ಸ್ ಎಲ್ಲ ಹೇಳಿದ್ದಾರೆ. ಯಾಕೆ ಅಂತ ಕೇಳಿದರೆ ನಾವು ಗಮನಿಸಬೇಕಾದ ವಿಷಯ ಏನು ಅಂತಂದರೆ, ಆ ಎರಡು ಕೇಸಿನಲ್ಲಿಯೇ ನಡೆದಿದ್ದು ಶಿವಶರಣರಿಗೆ ನಡೆದ ದ್ರೋಹ. ಆ ದ್ರೋಹವನ್ನು ಅವರು ವಿವರಿಸೋಕ್ಕೆ ಇಷ್ಟಪಡಲಿಲ್ಲ ಶೇಖರ್. ಇಲ್ಲಿ ನಡೆದಿರೋದು ಶಿವಸೇವೆ, ಶಿವಪ್ರೀತಿ, ಶಿವನ ಮೇಲೆ ಪ್ರೀತಿಯಿಂದ ನಡೆದಿರತಕ್ಕಂಥ ಒಂದು ಸೇವೆ. ಇದನ್ನು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕಂತ ವಿವರಣೆ ಕೊಟ್ಟಿದ್ದಾರೆ ಅಂತ ನಾವು ತಿಳಿದುಕೊಳ್ಳಬಹುದು. ಇದು ಇವರ ಚರಿತ್ರೆ, ಬಹಳ ಘನವಾದ ಚರಿತ್ರೆ ಅಂತ ಎಲ್ಲರಿಗೂ ಗೊತ್ತು. ಇಂತಹ ಒಬ್ಬ ಶಿವಶರಣರು ಸಿಗುತ್ತಾರಿಯೇ ಅನ್ನೋದೇ ಒಂದು ಅಪರೂಪದ ಇದು. ಹೀಗೆ ಇವರು ಮುಕ್ತಿಯನ್ನು ಪಡೆದರು. ಮುಕ್ತಿಯನ್ನು ಪಡೆದರೂ ಕೂಡ ಯಾವತ್ತೂ ಇವರ ಹೆಸರು ಶಾಶ್ವತವಾಗಿ ಶಿವಭಕ್ತರ ಇದರಲ್ಲಿ ಪ್ರಜ್ವಲಿಸ್ತಾ ಇರುತ್ತೆ. ನಮಸ್ಕಾರ.
1: ಓಂ ನಮ ಶಿವಾಯ. ಡಿಯರ್ ಯೂಸರ್ಸ್ ಆಫ್ ಶೈವಂ ಡಾಟ್ ಆರ್, ವಿ ಆರ್ ವೆರಿ ಮಚ್ ಡಿಲೈಟೆಡ್ ಟು ದಟ್ ಯು ಆಲ್ ನೋ ದಟ್ ಡ್ಯೂ ಟು ದ ಶವರ್ ಆಫ್ ಗ್ರೇಸ್ ಫ್ರಮ್ ಅಲ್ಮೈಟಿ ಲಾರ್ಡ್ ಶಿವ ಅಂಡ್ ದಿ ಕಂಟಿನ್ಯೂಸ್ ಸಪೋರ್ಟ್ ಫ್ರಮ್ ಎಸ್ಟೀಮ್ಡ್ ಯೂಸರ್ಸ್ ಲೈಕ್ ಯು, ಅವರ್ ಶೈವಂ ಡಾಟ್ ಆರ್ ವೆಬ್ಸೈಟ್ ಹ್ಯಾಡ್ ಪಾಸ್ಡ್ 26 ಸಕ್ಸಸ್ಫುಲ್ ಇಯರ್ಸ್ ಆಫ್ ಸರ್ವಿಸ್ ಇನ್ ದ ವರ್ಲ್ಡ್ ಆಫ್ ಶೈವಂ, ಆ್ಯಂಡ್ ಇಟ್ ಈಸ್ ಆಲ್ ಸೆಟ್ ಟು ಸಸ್ಟೈನ್ ದ ಸೇಮ್ ವಿತ್ ಲಾಟ್ ಮೋರ್ ನ್ಯೂ ಫೀಚರ್ಸ್ ಇನ್ ದ ಫೋರ್ಥ್ ಕಮಿಂಗ್ ಇಯರ್ಸ್ ಆಸ್ ವೆಲ್. ಆ್ಯಡಿಂಗ್ ಟು ದಟ್, ಲೈಕ್ ಒನ್ ಮೋರ್ ಡೈಮಂಡ್ ಎಂಬೆಡೆಡ್ ಟು ದ ಗೋಲ್ಡನ್ ಕ್ರೌನ್, ವಿ ಆರ್ ಪ್ಲೀಸ್ ಟು ಇನ್ಫಾರ್ಮ್ ದ ಎಕ್ಸಿಸ್ಟೆನ್ಸ್ ಆಫ್ ಎ ನ್ಯೂ ರೇಡಿಯೋ ಶಿವ ತತ್ವಂ, ಸ್ಪೆಸಿಫಿಕಲಿ ಡಿಸೈನ್ ಟು ಟೆಲಿಕಾಸ್ಟ್ ಶೈವ ಡಿಸ್ಕೋರ್ಸಸ್. ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್ ಟು ಯು ಟು ಲಿಸನ್ ದಟ್ ಆಸ್ ವೆಲ್ ಅಂಡ್ ಎಕ್ಸ್ಟೆಂಡ್ ಯುವರ್ ಸಪೋರ್ಟ್. ನೌ ಯು ಕ್ಯಾನ್ ಲಿಸನ್ ಆಲ್ ದಿ ಶೈವ ಡಿಸ್ಕೋರ್ಸಸ್ ಬೀಯಿಂಗ್ ಶೆಡ್ಯೂಲ್ಡ್ ಇನ್ ಶೈವಲಹರಿ ಅಂಡ್ ತಿರುನೆರಿಯ ತಮಿಳೋಸಿ ರೇಡಿಯೋಸ್ ಇನ್ ಶಿವತತ್ವಂ ರೇಡಿಯೋ ಓನ್ಲಿ. ಥ್ಯಾಂಕ್ಸ್ ಫಾರ್ ಯುವರ್ ಎಸ್ಟೀಮ್ಡ್ ಸಪೋರ್ಟ್. ಓಂ ನಮಃ ಶಿವಾಯ.

ಯಜ್ಞಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್ರಾಂಧ್

ಸಮಾನಗಮಸಮಾನಾನಿ ಜಗಾರೇ ಚ ಹದ್ದೌ ವಾವ ಪುರುಷೋ ಯಸ್ಯೈವ ಸಮಾನೋ ಯಸ್ಯಾದಮಾನೋ ಯಮೇವ ಚೈತೌ ವಲಕಂ ನಿಖರದತ್ತವೇ.

0: Shivaya. You're listening to Shaivam.org radios. 24/7 spiritual channels from Shaivam.org. Om Namah Shivaya.
1: ಸ್ಮಂತರ್ಷಮೇತಾ ಅಧ್ಯಯನ ಪಕ್ಷ್ಯಾಮ ಉಪರ ಪ್ಯಾಮ ಹೇತವಾ ಶುರಾಣಿ ಹೃಣ್ವಂತೋ ವಯಮಾನ ಸ್ಮಂತರ್ಷಮೇತಾ ವಯಮಕ್ಷ

ಚಾಂದ್ರವಕ್ಷಿರತೆ ದೀರ್ಘವಾದೋ ಸೋಮಂಗಾಂ ದೋಷಾಂ ಅದೇ ಸಮಗ್ರಸವಂತೋಯಾಸಂಭೋಯೇನ ಯೋಸ್ಮಾಂದ ಕಿರಂ ವಯಂ ನಿಸ್ಮರ್ತ ಶಕ್ತಂ ಪ್ರಾಣಯಾಮ.

ಸುಲಭ್ಯಾರೋಣಿ ಸುರೌರ್ರವೋಚ್ಯಾಮೇವೇತನೋ ಉಚ್ಚೋಚ್ಚೋಚನೋ ಹೃದಯ ಅರಲೇನ ಅವದಿಂಧಾವೋ ನಾಂ ಶರಣಾಮಿ ಕೃಪಾಯ ಪೂಜಂ ತಾ

ಯಥಾವಶಂ ಸನ್ನರಸ್ಕಲ್ಪಯಾರಿ ಹರಕ್ಷಾನ್ ಪೌರೋಹೇಣಾಗ್ರಾಧಾರೇಕ್ಷಂ ವಜಾಃ ಪ್ರಣೀತೇ ಅಧ್ಯಾವರ್ತ ಸರ್ವಿಷೇ ಸಹೇ ಸಹ ಶತಸ್ತ್ರೇಣ ಕಟಮಿಂದೇ ರಕ್ಷಮವಾರಿಮನಹರಣೇನಾದವೇದ ಸ್ವಯಾಹಾರಿಸ್ವಾರೇಮಾನ್ ಯಾಭ್ಯಾಂ ವದಂತಿ